ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948ನೇ ಶಕವರ್ಷ ಶ್ರಾವಣ ಮಾಸದ 19ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 10ನೇ ತಾರೀಕು ಸೋಮವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58.39. ಆತ್ಮೀಯ ಶ್ರೋತೃ ಬಂಧುಗಳಿಗೆ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಅವರಿಗೆ ಪ್ರಮಾಣವಚನ ಬೋಧಿಸಿದರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ 28,240 ಫಲಾನುಭವಿಗಳಿಗೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಗುತ್ತಿದೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಸಚಿವರು ಭಾಗವಹಿಸಲಿದ್ದಾರೆ. ದಿಶಾ ಭಾರತ್ ಮತ್ತು ಮಿಥಿಕ್ ಸಂಘದ ಸಹಯೋಗದಲ್ಲಿ ಆಯೋಜಿಸಿರುವ ಮೈ ಭಾರತ್ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿಂದು ವಾಕ್ಥಾನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಯುವ ಜನರಲ್ಲಿ ರಾಷ್ಟೀಯತೆ ಮತ್ತು ಸಾಮಾಜಿಕ ಜಾಗೃತಿಯನ್ನು ಹೆಚ್ಚಿಸುವ ಉದ್ದೇಶ ಹೊಂದಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನಿನ್ನೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಸ್ವಾತಂತ್ರ್ಯ ದಿನಾಚರಣೆಯಂದು ಬೆಂಗಳೂರಿನ ಮಕ್ಕಳಿಗೆ ವಿಧಾನಸೌಧದೊಳಗೆ ಪ್ರವೇಶಿಸಿ ಭವ್ಯ ವಿಧಾನಸಭಾ ಸಭಾಂಗಣವನ್ನು ವೀಕ್ಷಿಸುವ ಅಪರೂಪದ ಅವಕಾಶ ದೊರೆಯಲಿದೆ. ಆಗಸ್ಟ್ 15ರಂದು ಆಯೋಜಿಸಿರುವ ಫ್ರೀಡಂ ಹಬ್ಬದ ಅಂಗವಾಗಿ ಮಕ್ಕಳಿಗಾಗಿ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸ ಆಯೋಜಿಸಲಾಗಿದೆ. ಮಕ್ಕಳೊಂದಿಗೆ ಬರುವ ಪೋಷಕರಿಗೂ ವಿಧಾನಸಭಾ ಸಭಾಂಗಣ ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿ ನಿನ್ನೆ ನಡೆದ ಏಷ್ಯನ್ ಜೂನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ವೇಟ್ ಲಿಫ್ಟರ್ ಮಹಾರಾಜನ್ ಅರುಮುಗ ಪಾಂಡಿಯನ್ ಪುರುಷರ 65 ಕೆಜಿ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ನಿನ್ನೆ ಲೋಕಭವನದಲ್ಲಿ ನೆರವೇರಿತು.

ಸಮಯ 6:03. ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಬೆಳಗಿನ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. 6:05-7 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಕನ್ನಡ ರತ್ನ ಭಂಡಾರ, ಭಾವಗೀತೆಗಳು ಹಾಗೂ ಚಿತ್ರಗೀತೆಗಳೊಂದಿಗೆ ದಿನವಿಶೇಷಗಳನ್ನು ಕೇಳುವಿರಿ. ಇಂದು ಬೆಳಿಗ್ಗೆ 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್ ಗವರ್ನಮೆಂಟ್ ಆಫ್ ಕರ್ನಾಟಕ. ಇಂದು ಬೆಳಗ್ಗೆ 9:00 ಕಾರ್ಯಕ್ರಮ ಇಂದಿನ ವಿಶೇಷ, 10:02 ಓಲ್ಡ್ ಈಸ್ ಗೋಲ್ಡ್. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 11:02 ಬ್ಯಾಕ್ ಟು ಬ್ಯಾಕ್ ಕನ್ನಡ ಸೂಪರ್ ಹಿಟ್ ಗೀತೆಗಳನ್ನು ಆಲಿಸುವಿರಿ. 11:30 ಕಾರ್ಯಕ್ರಮ ಕಲಾಭಾರತಿ. 12:05 ನಿಮ್ಮೆಲ್ಲರ ನೆಚ್ಚಿನ ಕರೆಗೊಂದು ಹಾಡು ಕಾರ್ಯಕ್ರಮ. ಇಂದು ಮಧ್ಯಾಹ್ನ 1:20 ಸೋಮವಾರದ ವಿಶೇಷ, ಇಮೇಲ್ ಹಾಗೂ ಪತ್ರಗಳನ್ನು ಆಧರಿಸಿದ ಚಿತ್ರಗೀತೆಗಳನ್ನು ಕೇಳುವಿರಿ. ಮಧ್ಯಾಹ್ನ 2:15 ನಮ್ಮ ನಿಮ್ಮ ಮಾತು ಸ್ಪಂದನ. 2:40 ಚಿತ್ರತಾನ. ಮಧ್ಯಾಹ್ನ 3:00 ಎಂದಿನಂತೆ ಸಖಿ ಸಹೇಲಿ ಹಾಗೂ ಇನ್ನಿತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ. ಇನ್ನು ಸಂಜೆಯ ಪ್ರಸಾರದಲ್ಲಿ 5:02 ಕಾರ್ಯಕ್ರಮ ವಿವರಣೆ. 5:05-8:00 ಸೇಫ್ ಡ್ರೈವ್. ಇದರ ಮೊದಲ ಭಾಗದಲ್ಲಿ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಎಸ್ ಶಂಕರನಾರಾಯಣ ಅವರದ್ದು.

ಇಂದು ಸಂಜೆ 6:02 ಸೇಫ್ ಡ್ರೈವ್ನ ಎರಡನೇ ಭಾಗದಲ್ಲಿ ಗಾನಾ ಬಜಾನ, 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು, 8:02 ಸೋಮವಾರದ ವಿಶೇಷ ಭಾವಚಿತ್ತಾರ, ಇಂದು ರಾತ್ರಿ 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮನಿನಾದ. ಜೊತೆಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರಗಳನ್ನು ನಿಗದಿತ ಸಮಯದಲ್ಲಿ ಕೇಳುವರೆ ಕೇಳುವರೆ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಸಮಯ 6:07. ಇನ್ನೀಗ ಕಾರ್ಯಕ್ರಮ ನಾದೋಪಾಸನೆ. ಮತ್ತೊಮ್ಮೆ ಸೋಮವಾರದ ಬೆಳಗ್ಗಿನ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇದೆ ನಿಮ್ಮ ಅನುದಿನದ ಸಂಗಾತಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಮೊದಲಿಗೆ ವಿಘ್ನ ನಿವಾರಕನಾದ ಗಜಾನನ ಸ್ತುತಿಯೊಂದಿಗೆ ಆರಂಭಿಸೋಣ. ಗೀತೆಗೆ ಧನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ವಿಜಯನಾರಸಿಂಹ, ಸಂಗೀತ ಜೀವಿ ರಘುವಲು.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ವಿವಿಧ ಭಾರತಿ 102.9 ಎಫ್ಎಂ.
3: ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸೋಮವಾರದ ಬೆಳಗ್ಗಿನ ಪ್ರಸಾರದಲ್ಲಿ ಈ ಹೊತ್ತಿನಲ್ಲಿ ನಾದೋಪಾಸನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ 6:30. ಇನ್ನು ಮುಂದೆ ಚಿತ್ರಗೀತೆಗಳಿಂದ ಆರಿಸಿದಂತಹ ಭಕ್ತಿಗೀತೆಗಳನ್ನ ಕೇಳುವಿರಿ. ಕೇಳಿ ನಾದ ಸುರಭಿ ಚಿತ್ರದಿಂದ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗೀತೆ. ಸಾಹಿತ್ಯ ಪುರಂದರದಾಸರು, ಸಂಗೀತ ರಾಜಮಣಿ.

ದಾಸವರೇಣ್ಯ ಶ್ರೀ ವಿಜಯದಾಸರು ಚಿತ್ರದ ಗೀತೆಯನ್ನು ವಿ ವಿ ಪ್ರಸನ್ನ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ವಿಜಯದಾಸರ ಸಾಹಿತ್ಯ ಸಂಗೀತ ಡಿ ವಿಜಯಕೃಷ್ಣ ಅವರದ್ದಾಗಿತ್ತು. ಮುಂದಿನ ಗೀತೆ ಅರಿಶಿನ ಕುಂಕುಮ ಚಿತ್ರದ ಗೀತೆ. ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್, ಸಾಹಿತ್ಯ ದರಾ ಬೇಂದ್ರೆ, ಸಂಗೀತ ವಿಜಯ ಭಾಸ್ಕರ್.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಾದ ಉಪಾಸನೆ. ಹೌದು, ಗಂಗೆಯ ರೂಪದಲ್ಲಿ ಮಳೆಯಾಗಿ ಆ ತಾಯಿ ಇಳಿದು ಬರಲೇಬೇಕು. ಮಳೆಗಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಅಲ್ಪ ಸ್ವಲ್ಪ ಮಳೆ ಏನೋ ಆಗ್ತಾ ಇದೆ, ಆದರೂ ಇನ್ನೂ ತುಂಬ ಮಳೆ ಆಗಬೇಕು, ರೈತರು ಖುಷಿಯಾಗಬೇಕು ಅಲ್ವಾ? ನಮ್ಮ ದುಃಖಗಳಿಗೆ ಮತ್ತು ನಮ್ಮ ಹೀನ ಸ್ಥಿತಿಗೆ ನಾವೇ ಹೊಣೆಗಾರರು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಹೌದಲ್ವಾ? ನಮ್ಮ ಯಾವುದೇ ಕ್ರಿಯೆ ಇರ್ಬೋದು, ನಮ್ಮ ಆಚಾರ ವಿಚಾರಗಳಿರ್ಬೋದು, ಪ್ರತಿಯೊಂದು ಕೂಡ ನಮ್ಮನ್ನೇ ಅವಲಂಬಿತವಾಗಿರುತ್ತೆ. ನಾವೇನು ಮಾಡ್ತೇವೋ ಅದು ತಿರುಗಿ ನಮಗೆ ಬರುತ್ತೆ. ಹಾಗಾಗಿ ಯಾವುದೇ ಕಷ್ಟ ಬರಲಿ, ಯಾವುದೇ ನೋವು ಬರಲಿ, ಇನ್ನೊಬ್ಬನನ್ನು ಸರ್ವಥಾ ಹೊಣೆ ಮಾಡಬಾರ್ದು. ಅದಕ್ಕೆ ನೇರ ಹೊಣೆ ನಾವೇ ಆಗಿರ್ತೇವೆ. ಮುಂದಿನ ಗೀತೆ ಸತೀಸಖುಬಾಯಿ ಚಿತ್ರದಿಂದ. ಧ್ವನಿಯಾಗಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸತ್ಯಂ.

ಸಮಯ 6:51:52. ಕೆಳಗುರೆ, ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯ ಇರಲ್ಲ. ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ ಅಂತ ಹೇಳ್ತಾರೆ ಕುವೆಂಪು ಅವರು. ಮುಂದಿನ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ಎಂ ರಂಗಾರಾವ್, ಧ್ವನಿಯಾಗಿದ್ದಾರೆ ರಾಜ್ಕುಮಾರ್ ಭಾರತಿ ಹಾಗೂ ಸಂಗಡಿಗರು, ಚಿತ್ರ ಶಿವಭಕ್ತ ಮಾರ್ಕಂಡೇಯ.

ಹೌದು, ಮನುಷ್ಯನಾದವನು ನಾನು ಎಂಬ ಅಹಂಕಾರವನ್ನು ತ್ಯಜಿಸಬೇಕು ಅಲ್ವಾ? ಇಷ್ಟು ಹೊತ್ತು ನಾದೋಪಾಸನೆಯಲ್ಲಿ ಚಲನಚಿತ್ರ ಗೀತೆಗಳಿಂದ ಆಯ್ದಂತಹ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದಿಂದ ಧ್ವನಿಯಾಗಿದ್ದಾರೆ ಸಂಗೀತ ಕಟ್ಟಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಸಾಯಿರಾಮ್, ಸಂಗೀತ ಉಪೇಂದ್ರ ಕುಮಾರ್. ಇದಾಗಿತ್ತು ಇಂದಿನ ನಾದೋಪಾಸನೆ ಕಾರ್ಯಕ್ರಮ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಭಾರತ ಮತ್ತು ಅಮೆರಿಕ ನೌಕಾಪಡೆಗಳ ಜಂಟಿ ಸ್ಫೋಟಕ ವಸ್ತುಗಳ ವಿಲೇವಾರಿ ಸಮರಾಭ್ಯಾಸ 2026 ಇಂದಿನಿಂದ ಇದೇ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡರ್ನಲ್ಲಿ ಜರುಗಲಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1,25,00,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಗಾಜಾ ಕುರಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ 15 ಅಂಶಗಳ ಯೋಜನೆಯನ್ನು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ತಿರಸ್ಕರಿಸಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡಿದ ನೇತನ್ಯಾಹು, ಪ್ಯಾಲೆಸ್ತೀನ್ ಸಶಸ್ತ್ರ ಸಂಘಟನೆ ಹಮಾಸ್ ಅನ್ನು ಸಂಪೂರ್ಣವಾಗಿ ನಿಶಸ್ತ್ರಗೊಳಿಸುವವರೆಗೆ ಇಸ್ರೇಲ್ ತನ್ನ ಸೇನೆಯನ್ನು ಹಿಂಪಡೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅನೇಕ ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸುವ ಕುರಿತು ಚರ್ಚಿಸಲು ಇದೇ 11ರಂದು ಮುನಿರಾಬಾದ್ನ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ನಿನ್ನೆ ಸಚಿವ ಎನ್ಎಸ್ ಬೋಸರಾಜು ಎಡದಂಡೆ ಕಾಲುವೆಯನ್ನು ನೀರಾವರಿ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು.

0: ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.
1: ಹೊಸ ಕಾರ್ ಗೆಲ್ಲುವ ಅವಕಾಶ?
2: ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
3: ನಿಂತ್ಕೋಬೇಕು.
4: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
3: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
2: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
5: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
6: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
5: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
6: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
7: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
8: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
9: 7:04:38 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್, ಶೀಲವಂತ್. ಮುಖ್ಯಾಂಶಗಳು: ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ, ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಫಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80th ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15 ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಅಭಿಯಾನದಡಿ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಆಂದೋಲನ ಜನಸಹಭಾಗಿತ್ವದಲ್ಲಿ ರಾಜ್ಯಾದ್ಯಂತ ಪರಿಣಾಮಕಾರಿಯಾಗಿ ಮುಂದುವರೆದಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬ್ಗೇರಿ ಸಮೀಪದ ಹಟ್ಟಿ ಗ್ರಾಮದ ಮಹಿಳೆಯರ ಹೋರಾಟದ ಫಲವಾಗಿ ಹಟ್ಟಿ ಗ್ರಾಮ ಈಗ ಮದ್ಯಮುಕ್ತವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿಯ ಗೌರವಕ್ಕೆ ಪಾತ್ರವಾಗಿದೆ. ಹಟ್ಟಿ ಗ್ರಾಮದ ಮಹಿಳೆಯರ ಮನೋಬಲಕ್ಕೆ ರಾಜ್ಯಮಟ್ಟದ ಮನ್ನಣೆ ದೊರೆತಿದೆ. ಈ ಕುರಿತು ಒಂದು ವರದಿ.
1: ಹಟ್ಟಿ ಗ್ರಾಮ ಕೃಷಿ ಅವಲಂಬಿತ, ಅಂದಾಜು 1500 ಜನಸಂಖ್ಯೆ ಹೊಂದಿದ್ದು, ಇಲ್ಲಿ ಈ ಮೊದಲು 7 ಮದ್ಯದಂಗಡಿಗಳಿದ್ದವು. ಮದ್ಯವ್ಯಸನಿಗಳಿಂದಾಗಿ ಗ್ರಾಮದಲ್ಲಿ ಮೇಲಿಂದ ಮೇಲೆ ಅನೇಕ ಕಲಹಗಳಾಗುತ್ತಿದ್ದವು. ತಮ್ಮೂರಿಗೆ ಎದುರಾದ ಈ ಕಂಟಕದಿಂದ ಮನೆಯ ಮಕ್ಕಳನ್ನು ಹೇಗಾದರೂ ಪಾರು ಮಾಡಲು ನೊಂದ ತಾಯಂದಿರು ನಿರ್ಧರಿಸಿದರು. ಅವರ ಗಟ್ಟಿ ನಿರ್ಧಾರದ ಫಲವಾಗಿ ಕಳೆದ 1 ವರ್ಷದಿಂದ ಹಟ್ಟಿ ಗ್ರಾಮ ಸಂಪೂರ್ಣ ಮದ್ಯ ಮುಕ್ತವಾಗಿದೆ. ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ತಮಗೆ ಘೋಷಿಸಲಾದ ಸಂಯಮ ಪ್ರಶಸ್ತಿಯನ್ನು ವ್ಯಕ್ತಿಗಿಂತ

0: ಸ್ವಯಂ ಪ್ರೇರಣೆಯಿಂದ ಬದಲಾದ ಹಟ್ಟಿ ಗ್ರಾಮಕ್ಕೆ ನೀಡುವಂತೆ ಮಂಡಳಿಗೆ ಸೂಚಿಸಿದ ಹಿನ್ನೆಲೆ ಪ್ರಥಮ ಬಾರಿಗೆ ಗ್ರಾಮವೊಂದನ್ನು ಸಂಯಮ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿ 1,00,000 ರೂಪಾಯಿ ನಗದು ಹಾಗೂ ಸ್ಮರಣಿಕೆ ಒಳಗೊಂಡಿದೆ. ಈ ತಿಂಗಳ 16ನೇ ತಾರೀಕು ಹಟ್ಟಿ ಗ್ರಾಮದಲ್ಲಿ ಸಂಜೆ 4:30ಕ್ಕೆ ಆಯೋಜಿತ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಗಣ್ಯರು ಪ್ರದಾನ ಮಾಡಲಿದ್ದಾರೆ. ಹಟ್ಟಿ ಗ್ರಾಮವನ್ನು ಮದ್ಯಮುಕ್ತಗೊಳಿಸಿದ ಗಟ್ಟಿಗಿತ್ತಿಯರಿಗೆ ಸಿಕ್ಕ ಮನ್ನಣೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹಟ್ಟಿ ಗ್ರಾಮದ ಮುಖಂಡ ರಾಮಣ್ಣ ಚೌಡಕ್ಕಿ.
1: ಈಗಾಗಲೇ ನಮ್ಮ ಹಟ್ಟಿ ಗ್ರಾಮದಲ್ಲಿ ಸರಾಯ ಬಂದ್ ಮಾಡಿ ಹಟ್ಟಿ ಗ್ರಾಮ ಮದ್ಯಪಾನ ಮುಕ್ತ ಗ್ರಾಮವನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮ ಊರಿನ ಹಿರಿಯರ ಜೊತೆಗೆ ಎಲ್ಲರೂ ಕೂಡಿ ಒಂದಾಗಿ ಮಾರ್ತಕ್ಕಂತ ಎಲ್ಲಾ ಸರಾಯದ ಅಂಗಡಿಗಳನ್ನು ಬಂದ್ ಮಾಡಿಸಿದ್ದೆ. ಊರಿನಲ್ಲಿ ಒಂದಿಬ್ಬರು ಮೂರು ಹೆಣ್ಮಕ್ಳು ಬಂದು ಇಲ್ಲ ನಮ್ಗೆ ಬಹಳ ತೊಂದರೆ ಆಗುತ್ತೆ, ನಮಗೊಂದು ಬಂದ್ ಮಾಡಿಸಲಿಲ್ಲ ಅಂದ್ರೆ ನಮ್ದು ಜೀವನ ಬಹಳ ಕಠಿಣ ಆಯ್ತು ಅಂತ ಹೇಳಿ ಕೇಳಿದಾಗ ದೈದವ್ರು ಎಲ್ಲರೂ ಕೂಡಿ ಸರಾಯ ಮಾರ್ತಕ್ಕಂಥವ್ರನ್ನ ಎಲ್ಲರನ್ನು ಕೂಡ ಕರೆಸಿ ಯಾವುದೇ ಕಾರಣಕ್ಕೂ ಮಾರಬೇಡ್ರಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಮ್ಗೆ ಸ್ಪಂದಿಸಿ ಬಂದ್ ಮಾಡಿ ಇವತ್ತಿನವರಿಗೆ ಒಂದು ಬಾಟ್ಲಿ ಕೂಡ ನಮ್ಮೂರಲ್ಲಿ ಮಾರ್ತಾ ಇಲ್ಲ. ಇವತ್ತು ಹಟ್ಟಿ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರಾಯ ಮಾರ್ತಕ್ಕಂಥ ವ್ಯಕ್ತಿಗಳು ಯಾರು ಇಲ್ಲ. ಬಂದಾಗಿದ್ದು ನಮ್ಮ ಗವಿಮಠದ ಅಜ್ಜರಿಗೆ ಕೂಡ ನಾವು ಹೇಳಿದ್ವಿ, ಈ ಮಂಡಳಿಯವರು ಗವಿಮಠದ ಅಜ್ಜರಿಗೆ ಕೊಡಕ್ ಹೋಯ್ದ್ರಂತ. ಆದ್ರೆ ಅವ್ರು ಹೇಳಿದ್ರಂತ ನಮ್ಗೆ ಯಾವುದೇ ಕಾರಣಕ್ಕೆ ನನಗ್ ಬೇಡ, ವೈಯಕ್ತಿಕ ಏನಾದ್ರೂ ಕೊಡೋದಾದ್ರೆ ನೀವು ಇಂಥ ಒಂದು ಗ್ರಾಮದ ಹೆಸರು ಹೇಳ್ತೀನಿ ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರಂತ. ಅಂತ ಸಂದರ್ಭದಲ್ಲಿ ಅವರು ಕೂಡ ಒಪ್ಪಿಗೆಂದು ನಮ್ ಗ್ರಾಮಕ್ಕೆ ಅದನ್ನ ಶಿಫಾರಸು ಮಾಡಿದಾಗ ನಮ್ ಗವಿಮಠದ ಅಜ್ಜರ ಮುಖಾಂತರ ನಡೆಯದ ಅಂತ ಹೇಳಿ ನಾವು ಇವತ್ತೇನು ಹಟ್ಟಿ ಗ್ರಾಮ ಬಹಳ ಚೊಕ್ಕ ಇದೆ. ಇವತ್ತೇನು ಹೆಣ್ಮಕ್ಳು ಇವತ್ತು ಅವ್ರೇನು ದಿಟ್ಟತನ ಮಾತುಗಳನ್ನು ಹೇಳಿದ್ರೆ ಅವರು ಆ ಮಾತಿಗೆ ನಾವೆಲ್ಲರೂ ಕೂಡ ತೆಲಿಬಾಗಿ ಬಿಟ್ಟಿದ್ದಾರೆ. ಚೊಕ್ಕ ಗ್ರಾಮ ಆಗ್ಬೇಕು ಅನ್ನೋದ ನಮ್ಮೆಲ್ಲರ ಹಿರಿಯರ ಆಸೆ.
2: August 15, 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಫ್ರೀಡಂ ಫೆಸ್ಟಿವಲ್ ಆಯೋಜಿತವಾಗಿದೆ. ಮಕ್ಕಳು ಹಾಗೂ ಪಾಲಕರಿಗೆ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸವನ್ನು ಆಯೋಜಿಸಲಾಗಿದೆ. ಫ್ರೀಡಂ ಹಬ್ಬದಲ್ಲಿ ಮಕ್ಕಳಿಗಾಗಿ ಮಕ್ಕಳ ಮೇಳ, ಸಂವಾದಾತ್ಮಕ ಆಟಗಳು, ಕಥೆ ಹೇಳುವ ಕಾರ್ಯಕ್ರಮ, ಕಲೆ ಕರಕುಶಲ ಚಟುವಟಿಕೆ, ಸೃಜನಾತ್ಮಕ ಕಾರ್ಯಾಗಾರ, ರಸಪ್ರಶ್ನೆ ಸೇರಿದಂತೆ ಸ್ವಾತಂತ್ರ್ಯ ಗ್ರಾಮದಲ್ಲಿ ಕಲಾವಿದರು ಸ್ವಾತಂತ್ರ್ಯ ಹೋರಾಟಗಾರರ ಬದುಕು ಮತ್ತು ಹೋರಾಟವನ್ನು ಮಕ್ಕಳಿಗೆ ಪರಿಚಯಿಸಲಿದ್ದಾರೆ. ವಿಧಾನಸೌಧ ವೀಕ್ಷಣೆಯ ಜೊತೆಗೆ ಸ್ವಾತಂತ್ರ್ಯ ಹೋರಾಟದ ವಸ್ತು ಸಂಗ್ರಹಾಲಯ, ಕರ್ನಾಟಕ ಸ್ವಾತಂತ್ರ್ಯ ಪಥ, ಸಂವಿಧಾನ ಚೌಕ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳು ಮತ್ತು ಪಾಲಕರು ವೀಕ್ಷಿಸಬಹುದಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣಬೈರೇಗೌಡ ಮಾಹಿತಿ ನೀಡಿ, ನಮ್ಮ ಊರು ನಿಮ್ಮ ಊರು ಎಲ್ಲರ ಬೆಂಗಳೂರು ಎಂಬ ಆಶಯದೊಂದಿಗೆ ಫ್ರೀಡಂ ಹಬ್ಬ ನಡೆಯಲಿದೆ ಎಂದರು. ವಿಧಾನಸೌಧ ಪ್ರವೇಶಕ್ಕಾಗಿ ನೋಂದಣಿ ಕಡ್ಡಾಯವಾಗಿದ್ದು, ಕಾರ್ಯಕ್ರಮದ ಪೋಸ್ಟರ್ನಲ್ಲಿರುವ ಕ್ಯೂಆರ್ ಕೋಡ್ ಮೂಲಕ ಮಕ್ಕಳು ಹಾಗೂ ಕುಟುಂಬಗಳು ನೋಂದಣಿ ಮಾಡಿಕೊಳ್ಳಲು ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮಹಾತ್ಮ ಗಾಂಧೀಜಿ ದಾವಣಗೆರೆಗೆ ಭೇಟಿ ನೀಡಿದ್ದು 1934 ಮಾರ್ಚ್ 2ನೇ ತಾರೀಕು. ಬಳಿಕ 1942 ಆಗಸ್ಟ್ 8ರಂದು ಗಾಂಧೀಜಿ ಮಾಡು ಇಲ್ಲವೇ ಮಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಆಂದೋಲನಕ್ಕೆ ಕರೆ ನೀಡಿದರು. ದಾವಣಗೆರೆಯ ಬಳ್ಳಾರಿ ಸಿದ್ದಮ್ಮನವರಂಥ ಮಹಿಳಾ ಹೋರಾಟಗಾರರು ಗಾಂಧೀಜಿ ಅವರ ಕರೆಗೆ ಓಗೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಪಾಲ್ಗೊಂಡು ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ 6 ಜನ ಸ್ವಾತಂತ್ರ್ಯ ಸೇನಾನಿಗಳ ಮೇಲೆ August 9ರಂದು ಗೋಲಿಬಾರ್ ನಡೆಯಿತು. ಬ್ರಿಟಿಷರ ಗುಂಡಿಗೆ ಬಲಿಯಾದ 6 ಜನ ಅಪ್ರತಿಮ ದೇಶಭಕ್ತರ ಸ್ಮಾರಕ ದಾವಣಗೆರೆ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಅಮರವಾಗಿ ನಿಂತಿದೆ. ಬಲಿದಾನ್ ದಿವಸ್ ಅಂಗವಾಗಿ ದಾವಣಗೆರೆಯ ಹುತಾತ್ಮರ ಸ್ಮಾರಕದ ಎದುರು ಅನೇಕ ವಿಧಾಯಕ ಕಾರ್ಯಕ್ರಮಗಳು ನಡೆದವು. ದಾವಣಗೆರೆ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಬಿ ಬಕ್ಕಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
6: ಹೋರಾಟ ಮಾಡ್ತಾರೆ. ಆ ದಿನ ಅವರನ್ನ ಚದುರಿಸೋದಕ್ಕೋಸ್ಕರ ಗುಂಡು ಹಾರಿಸ್ತಾರೆ. ಹಳ್ಳೂರು ನಾಗಪ್ಪ, ಅಕ್ಕಸಾಲಿ ವಿರೂಪಾಕ್ಷಪ್ಪ, ಬಿದಿರಕುಂದಿ ನಿಂಗಪ್ಪ, ಅದಡಿ ನಿಂಗಪ್ಪ, ಅಮಾಲಿ ತಿಪ್ಪಣ್ಣ, ಮಗಾರಣ್ಣಿ ಹನುಮಂತಪ್ಪ ಬ್ರಿಟಿಷರ ಗುಂಡಿಗೆ ತಮ್ಮನ್ನ ಅರ್ಪಿಸ್ತಾರೆ. ದಾವಣಗೆರೆ ಗಾಂಧಿ ಸ್ವತಂತ್ರ ಚಳವಳಿ ಮುಖ್ಯನ ವಿದ್ಯಾಕ್ಷೇತ್ರಕ್ಕೆ ಒಂದು ಪುನಃ

0: ಸಾಧ್ಯ ಆಗ್ತು. ದಾವಣಗೆರೆಯಲ್ಲಿ ಸ್ವತಂತ್ರ ಹೋರಾಟಕ್ಕೆ ಒಂದು ರೂಪ ಕೊಡೋದಕ್ಕೆ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು. ದಾವಣಗೆರೆಯಲ್ಲಿ ಸ್ವತಂತ್ರ ಚಳವಳಿಗೋಸ್ಕರ ಹಲವಾರು ಮನೆತನಗಳು ತಮ್ಮನ್ನ ತಾವೇ ಮುಡುಪಾಗಿಟ್ರು ಅಂತಕ್ಕಂಥ ಮಾತನ್ನು ಕೇಳಿದ್ದೇನೆ. ನಮ್ಮ ತಂದೆ ಹೇಳ್ತಾ ಇದ್ರು, ಒಂದು ಮನೆತನ ಇತ್ತು, ಅವ್ರ ಬೆಳ್ಳಿ ಬಂಗಾರ ಅಂಗಡಿ ಇತ್ತು. ಸ್ವತಂತ್ರ ಚಳವಳಿಯ ಹೋರಾಟಕ್ಕೆ ತಮ್ಮ ಮನೆ ಇರ್ತಕ್ಕಂಥ ಬಂಗಾರ ಬೆಳ್ಳಿ ಇದೆಲ್ಲಾನು ಕೂಡ ಕೊಟ್ಬಿಟ್ಟು ಕ್ಲೋಸ್ ಮಾಡಿಕೊಂಡ್ರು ಅಂತೆ. ತಮ್ಮ ಉದ್ಯಮೆಯನ್ನು ಕೂಡ ಈ ಸ್ವತಂತ್ರ ಚಳವಳಿಗಾಗಿ ಮುಡಿಪಿಟ್ಟಂತ ದಾವಣಗೆರೆಯಲ್ಲಿ ವರ್ತಕರಿದ್ರು.
1: ಬೆಂಗಳೂರಿನ ದಿಶಾ ಭಾರತ ಹಾಗೂ ಮಿಥಿಕ್ ಸೊಸೈಟಿ ಸಹಯೋಗದಲ್ಲಿ ಮೈ ಭಾರತ್ ಅಭಿಯಾನದ ಅಂಗವಾಗಿ ಇಂದು ಬೆಳಗ್ಗೆ 6:30 ಮಲ್ಲೇಶ್ವರಂ 18ನೇ ಅಡ್ಡರಸ್ತೆಯ ಸರ್ಕಾರಿ ಮಹಾವಿದ್ಯಾಲಯದ ಮೈದಾನದಿಂದ ಕಾಲ್ನಡಿಗೆ ಜಾಥಾ ಪ್ರಾರಂಭವಾಗಿದೆ. ಮಲ್ಲೇಶ್ವರಂ ಶಾಸಕ ಡಾ ಸಿಎನ್ ಅಶ್ವತ್ಥನಾರಾಯಣ ಹಾಗೂ ಲೇಖಕಿ ಡಾ ಪರಿಮಳಾ ಜಗ್ಗೇಶ್ ಸಾವಿರಾರು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದಾರೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ 16ನೇ ತಾರೀಖಿನವರೆಗೆ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ಆಯೋಜಿಸಿದೆ. ಟೂರ್ನಿಯಲ್ಲಿ 19 ವರ್ಷದೊಳಗಿನವರು ಮತ್ತು ಹಿರಿಯರ ವಿಭಾಗದಲ್ಲಿ ಈ ಪಂದ್ಯಗಳು ನಡೆಯಲಿವೆ. 621 ಆಟಗಾರರು ಕಣದಲ್ಲಿದ್ದಾರೆ. ಗದಗ್ ತಾಲೂಕು ಮುಳಗುಂದದಲ್ಲಿ ಭಾನುವಾರ ಮುಕ್ತಾಯಗೊಂಡ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ 66 ಅಂಕಗಳೊಂದಿಗೆ ಬೆಂಗಳೂರು ಜಿಲ್ಲಾ ಸೈಕ್ಲಿಸ್ಟ್ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಆತಿಥೇಯ ಗದಗ್ ಜಿಲ್ಲೆ ಸೈಕ್ಲಿಸ್ಟ್ ತಂಡ 28 ಅಂಕ ಪಡೆದು ರನ್ನರ್ಸ್ಅಪ್ ಪ್ರಶಸ್ತಿಗೆ ಭಾಜನವಾಯಿತು. ಮೈಸೂರು ಜಿಲ್ಲೆಯ ಎಸ್ಟಿ ಧನಂಜಯ ಹಾಗೂ ಕೆವಿ ವೈಶಾಖ ಕ್ರಮವಾಗಿ 23 ವರ್ಷದೊಳಗಿನ ಪುರುಷರ ಮತ್ತು ಎಲೀಟ್ ಪುರುಷರ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದರು. ಎಲೀಟ್ ಮಹಿಳೆಯರ ವಿಭಾಗದಲ್ಲಿ ಧಾರವಾಡದ ಭೀಮವ್ವ ಚಾಂಪಿಯನ್ ಆದರೆ 23 ವರ್ಷದ ಮಹಿಳೆಯರ ವಿಭಾಗದಲ್ಲಿ ಗದಗ್ನ ಸೈಕ್ಲಿಂಗ್ ಪ್ರತಿಭೆ ಪವಿತ್ರಾ ಕುರುತುಕೋಟಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಕರ್ನಾಟಕದ ಈಜುಪಟುಗಳ ತಂಡ ಜೈಪುರ್ನಲ್ಲಿ ಭಾನುವಾರ ಮುಕ್ತಾಯಗೊಂಡ 42ನೇ ರಾಷ್ಟೀಯ ಸಬ್ ಜೂನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿದೆ. ತಮಿಳುನಾಡು ರನ್ನರ್ಸ್ಅಪ್ ಆಯಿತು. ಕರ್ನಾಟಕ ತಂಡ ಒಟ್ಟು 310 ಅಂಕ ಸಂಪಾದಿಸಿದರೆ ತಮಿಳುನಾಡು ತಂಡದ ಈಜುಪಟುಗಳು 216 ಅಂಕ ಗಳಿಸಿದರು. ಈ ಬಾರಿ 10 ಕೂಟ ದಾಖಲೆಗಳು ನಿರ್ಮಾಣಗೊಂಡಿವೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಟ್ಟಿ ಗ್ರಾಮ ಮದ್ಯಮುಕ್ತ ಮಹಿಳೆಯರ ಮನೋಬಲಕ್ಕೆ ಸಂಯಮ ಪ್ರಶಸ್ತಿಯ ಗೌರವ. ಕ್ವಿಟ್ ಇಂಡಿಯಾ ಚಳವಳಿ, ಬ್ರಿಟಿಷ್ ಗೋಲಿಬಾರಿಗೆ ಹುತಾತ್ಮರಾದ ದಾವಣಗೆರೆಯ 6 ದೇಶಭಕ್ತರಿಗೆ ಗೌರವಾರ್ಪಣೆ. 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಆಗಸ್ಟ್ 15ರಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 7:15. ಇನ್ನೀಗ ಕಾರ್ಯಕ್ರಮ ಶುಭೋದಯ ಕರ್ನಾಟಕ. ಪ್ರಚಲಿತ ಮಾಹಿತಿ ಮಾತು ವಿದ್ಯಮಾನ ಕನ್ನಡ ರತ್ನಭಂಡಾರ ಭಾವಗೀತೆಗಳು ಚಿತ್ರಗೀತೆಗಳು ಇದರೊಂದಿಗೆ ದಿನ ವಿಶೇಷಗಳನ್ನು ಆಲಿಸುವಿರಿ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ.

0: ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ನಮ್ಮೆಲ್ಲ ಕೇಳುಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕನ್ನಡ ರತ್ನ ಭಂಡಾರವನ್ನ ಆಲಿಸಿರಿ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್,

0: ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನ ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕ್ರೂ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕ್ರು ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕ್ರು ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
1: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನು ಹೇಗೋ ಸರಿಪಡಿಸಬೇಕಾಗಿ, ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರ ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ, ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು, ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಇವೆಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ ತೀರ ತಿಳಿಯಾದ ಶೈಲಿಯಲ್ಲಿ, ಆದರೆ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗನ್ನಡದ ಶೈಲಿ ಮತ್ತು ತಿಳಿ ಛಂದಸ್ಸಿನ ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ. ಅವು ಓದಿಸಿಕೊಂಡ ಹಾಗೆ ಓದ್ತಿದ್ವು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ವು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ, ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ ಅವು ತಿಳಿದ್ರೂ ಆ ಕವಿತೆಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನಿಸುವಂಥ ಕವಿತೆಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು, ಜನರ ನೆನಪಿನಲ್ಲಿ ಉಳಿದಿದೆ ಅದು. ಅದು ಮೊರೆ ಎಂಬ ಅರ್ಥದ ಕವನ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿಕ್ರು ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಇಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇಂದಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ವಿ ಕೆ ಗೋಕಾಕ್ ಅವರ ಧ್ವನಿಯನ್ನ ಆಲಿಸಿದಿರಿ. ಇದರ ಮರು ಪ್ರಸಾರವನ್ನ ಇಂದು ಸಂಜೆ 6:55 ಕೇಳಿವಿರಿ. ಸಮಯ 7:22. ಇನ್ನೀಗ ಕಾರ್ಯಕ್ರಮ ಭಾವಗೀತೆಗಳು. ಇಂದಿನ ಭಾವಗೀತೆಯಲ್ಲಿ ಮೊದಲಿಗೆ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ದರಾಬೇಂದ್ರೆ ಅವರ ಸಾಹಿತ್ಯವಿರುವಂತಹ ಈ ಗೀತೆಯನ್ನು.

ಹೌದು, ಶ್ರಾವಣ ಬಂದೇ ಬಿಟ್ಟು. ಶ್ರೀ ಅಶ್ವಥ್ ಅವರ ಕಂಠಸಿರಿಯಲ್ಲಿ ಸುಮಧುರವಾದ ಗೀತೆಯನ್ನು ಆಲಿಸಿದಿರಿ ಕೇಳುಗರೆ. ಶ್ರಾವಣ ಅಂತಂದರೆ ನಮಗೆಲ್ಲರಿಗೂ ಒಂದು ಸಂಭ್ರಮ ಸಡಗರ. ಯಾಕೆಂದರೆ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳು ಒಂದಾದ ಮೇಲೆ ಒಂದು ಬರ್ತಾ ಹೋಗುತ್ತೆ. ಹಾಗೆಯೇ ಮಹಿಳೆಯರು ಈ ತಿಂಗಳಲ್ಲಿ ಮನೆಯನ್ನು ಸ್ವಚ್ಛ ಮಾಡೋದಕ್ಕೆ ಶುರು ಮಾಡ್ತಾರೆ, ಹಬ್ಬದ ತಯಾರಿಗಾಗಿ ಅಲ್ವಾ. ಮಂಗಳಗೌರಿ ವ್ರತ, ವರಮಹಾಲಕ್ಷ್ಮಿ ವ್ರತ, ರಕ್ಷಾಬಂಧನ, ನಾಗರ ಪಂಚಮಿ, ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಸಾಲು ಸಾಲು ಹಬ್ಬಗಳು ನಿಂತಿವೆ. ಒಂದೊಂದಾಗಿ ಜನರ ಮನವನ್ನು ಖುಷಿಯಿಂದ ತುಂಬುವುದಕ್ಕಾಗಿ ಮುಂದಿನ ಗೀತೆ ಕೇಳೋಣ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಸಾಹಿತ್ಯ ತುಳಸಿ ತನಿಯ ಅವರು, ಸಂಗೀತ ಉಪಾಸನಾ ಮೋಹನ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ವಾರ್ತೆಗಳ ವಿವರ. ಹರ್ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆ ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪಥ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ

0: ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗಾ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14ರವರೆಗೆ ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ನಡೆಯಲಿದೆ. ಈ ದ್ವಿಪಕ್ಷೀಯ ಸಮರಾಭ್ಯಾಸ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಎರಡೂ ನೌಕಾಪಡೆಗಳ ಡೈವಿಂಗ್ ಮತ್ತು ಇಒಡಿ ತಂಡಗಳ ನಡುವೆ ವೃತ್ತಿಪರ ಸಹಕಾರವನ್ನು ಬಲಪಡಿಸುವ ಗುರಿ ಹೊಂದಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. 5 ದಿನಗಳ ಈ ಸಮರಾಭ್ಯಾಸ ವಿಶೇಷ ತಜ್ಞರ ವಿನಿಮಯ, ತರಬೇತಿ, ಸಲಕರಣೆಗಳ ಪ್ರಾತ್ಯಕ್ಷಿಕೆಗಳು ಮತ್ತು ಸನ್ನಿವೇಶ ಆಧಾರಿತ ಪ್ರಾಯೋಗಿಕ ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ. ಭಾರತೀಯ ನೌಕಾಪಡೆ ಮತ್ತು ಅಮೆರಿಕ ನೌಕಾಪಡೆಯು 2005 ಜಂಟಿ ರಕ್ಷಣೆ ಮತ್ತು ಇಒಡಿ ಸಮರಾಭ್ಯಾಸಗಳನ್ನು ನಡೆಸುತ್ತಿವೆ. ಭಾರತ ಪಳೆಯುಳಿಕೆಯೇತರ ಮೂಲಗಳಿಂದ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯದಲ್ಲಿ 300 ಗಿಗಾವ್ಯಾಟ್ ಮೈಲಿಗಲ್ಲನ್ನು ದಾಟಿದೆ. ಕಳೆದ ತಿಂಗಳ 31ರಂದು ಈ ಸಾಧನೆ ಮಾಡಲಾಗಿದ್ದು, ಇದು 2030ರ ವೇಳೆಗೆ ದೇಶ ನಿಗದಿಪಡಿಸಿಕೊಂಡಿರುವ 500 ಗಿಗಾವ್ಯಾಟ್ ಗುರಿಯ ಶೇಕಡಾ 60%ಕ್ಕಿಂತಲೂ ಹೆಚ್ಚಿನ ಪ್ರಮಾಣವಾಗಿದೆ. ದೇಶದ ಒಟ್ಟು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದಲ್ಲಿ ಪಳೆಯುಳಿಕೆಯೇತರ ಇಂಧನದ ಪಾಲು ಈಗ ಶೇಕಡಾ 54%ಕ್ಕಿಂತ ಹೆಚ್ಚಾಗಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ತಿಳಿಸಿದೆ. ಸೌರ ಇಂಧನ ಕ್ಷೇತ್ರ ಈ ಬೆಳವಣಿಗೆಯ ಮುಖ್ಯ ಚಾಲಕ ಶಕ್ತಿಯಾಗಿದ್ದು, 2014ರಲ್ಲಿ ಕೇವಲ 2.8 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಪ್ರಸ್ತುತ ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. 2025-26ರ ಸಾಲಿನಲ್ಲಿ ದೇಶದಲ್ಲಿ ದಾಖಲೆಯ 55.29 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯವನ್ನು ಸೇರ್ಪಡೆಗೊಳಿಸಲಾಗಿದ್ದು, ಇದರಲ್ಲಿ ಸೌರಶಕ್ತಿಯಿಂದ 44.6 ಗಿಗಾವ್ಯಾಟ್ ಹಾಗೂ ಪವನಶಕ್ತಿಯಿಂದ 6 ಗಿಗಾವ್ಯಾಟ್ ಕೊಡುಗೆ ಸೇರಿದೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯು 2014-15ರಲ್ಲಿ ಸುಮಾರು 191 ಬಿಲಿಯನ್ ಯೂನಿಟ್ಗಳಷ್ಟಿದ್ದು, 2025-26ರಲ್ಲಿ 477 ಬಿಲಿಯನ್ ಯೂನಿಟ್ಗಳಿಗೂ ಅಧಿಕ ಪ್ರಮಾಣಕ್ಕೆ ಏರಿಕೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೊಲಿವಿಯಾದ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಬೆಂಬಲವಾಗಿ ಭಾರತ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳ ನೆರವನ್ನು ಕಳುಹಿಸಿಕೊಟ್ಟಿದೆ. ಒಗ್ಗಟ್ಟು ಮತ್ತು ಜಂಟಿ ಪ್ರಗತಿಯ ಮೂಲಕ ಸಹಕಾರವನ್ನು ಮುನ್ನಡೆಸಲು ಭಾರತ ಸದಾ ಸಿದ್ಧವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದೆ. ಜಾರ್ಖಂಡ್ನ ಉದ್ಯೋಗ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಇಂದು ಹಮ್ಮಿಕೊಂಡಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಪೊಲೀಸರು ರಾಂಚಿ ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ ಹಾಗೂ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇದೇ 6ರಿಂದ 12ರವರೆಗೆ ವಿಧಾನಸೌಧ ಕಟ್ಟಡದ 750 ಮೀಟರ್ ವ್ಯಾಪ್ತಿಯಲ್ಲಿ ಈ ನಿಷೇಧಾಜ್ಞೆ ಜಾರಿಯಲ್ಲಿರಲಿದೆ. ಕಳೆದ 17 ದಿನಗಳಿಂದ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಯಲ್ಲಿ 6 ಮಂದಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದ ರಾಜಧಾನಿಗೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳನ್ನು ಪೊಲೀಸರು ಒತ್ತಾಯಪೂರ್ವಕವಾಗಿ ತಡೆಯುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಆದಿತ್ಯ ಸಾಹು ಅವರನ್ನು ಗೃಹ ಬಂಧನದಲ್ಲಿಡಲಾಗಿದೆ ಎಂದು ಪಕ್ಷದ ಮುಖಂಡ ಅಮರ್ ಚೌಧರಿ ಆರೋಪಿಸಿದ್ದಾರೆ. ಈ ನಡುವೆ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಜಾರ್ಖಂಡ್ ಲೋಕಸೇವಾ ಆಯೋಗದ 3 ಹಾಲಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಸದಸ್ಯರಾದ ಅಜಿತ್ ಭಟ್ಟಾಚಾರ್ಯ, ಜಮೀಲ್ ಅಹಮದ್ ಮತ್ತು ಅನಿಮಾ ಹನ್ಸದ ನಿನ್ನೆ ರಾಜ್ಯಪಾಲ ಸಂತೋಷ್ ಕುಮಾರ್ ಗಂಗ್ವಾರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಈ ರಾಜೀನಾಮೆಗಳನ್ನು ಅಂಗೀಕರಿಸಿದ್ದಾರೆ. ಆಯಕಟ್ಟಿನ ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಹಿಂದೂ ಮಹಾಸಾಗರ ಹಾಗೂ ಭಾರತವನ್ನು ಸಂಪರ್ಕಿಸುವ ಪರ್ಯಾಯ ರೈಲು ಮಾರ್ಗದ ಸಾಧ್ಯತೆಗಳನ್ನು ಪರಿಶೀಲಿಸಲು ರಷ್ಯಾ ಪ್ರಸ್ತಾಪಿಸಿದೆ. ಹಾರ್ಮೋಜ್ ಮತ್ತು ಜಲಸಂಧಿ, ಬೋಫೋರಸ್ ಜಲಸಂಧಿಗಳಂತಹ ಪ್ರಮುಖ ಜಲಮಾರ್ಗಗಳಲ್ಲಿ ಎದುರಾಗುತ್ತಿರುವ ಅಪಾಯಗಳನ್ನು ಎದುರಿಸಲು ಪರ್ಯಾಯ ಮಾರ್ಗಗಳು ನೆರವಾಗಲಿವೆ ಎಂದು

0: ರಷ್ಯಾ ಉಪಪ್ರಧಾನಿ ಮರಾತ್ ಕುಸ್ನುಲಿನ್ ತಿಳಿಸಿದ್ದಾರೆ. ರಷ್ಯಾ ಸರ್ಕಾರಿ ಸುದ್ದಿಸಂಸ್ಥೆ ವರದಿಯಂತೆ ತುರ್ಕ್ಮೆನಿಸ್ತಾನ್, ಇರಾನ್ ಮತ್ತು ಆಫ್ಘಾನಿಸ್ತಾನ್ ಮೂಲಕ ಹಾದುಹೋಗುವ ರೈಲು ಮಾರ್ಗಗಳನ್ನು ಪರಿಶೀಲಿಸುವ ಮೂಲಕ ಭಾರತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಬಹುದು ಎಂದು ರಷ್ಯಾ ಉಪಪ್ರಧಾನಿ ತಿಳಿಸಿದ್ದಾರೆ. ಮುಂಬೈನ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ 2026 FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ ಚೀನಾ ವಿರುದ್ದ ಸೋತ ನಂತರ ಭಾರತ ತಂಡ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಭಾರತೀಯ ತಂಡ 2-2 ಅಂತರದಲ್ಲಿ ಟೈ ಮುಗಿದ ನಂತರ ಹಾಂಕಾಂಗ್ ಚೀನಾ ವಿರುದ್ದ ಗೇಮ್ ವ್ಯತ್ಯಾಸದ ಆಧಾರದ ಮೇಲೆ ಫೈನಲ್ನಲ್ಲಿ ಸೋತಿತು. 2026 ಏಷ್ಯನ್ ಗೇಮ್ಸ್ ತಂಡದ ಭಾಗವಾಗಿರುವ ಸೂರಜ್ ಕುಮಾರ್ ಚಂದ್ ಕಳೆದ ಗುರುವಾರ FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಮೊದಲ ಚಿನ್ನದ ಪದಕ ವಿಜೇತರಾಗುವ ಮೂಲಕ ಇತಿಹಾಸ ಬರೆದಿದ್ದರು. ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ನಲ್ಲಿ ನಡೆದ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ 65 kg ವಿಭಾಗದಲ್ಲಿ ಭಾರತೀಯ ವೇಟ್ಲಿಫ್ಟರ್ ಮಹಾರಾಜನ್ ಆರ್ಮುಗ ಪಾಂಡ್ಯನ್ ರಜತ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಮಹಾರಾಜನ್ ವೈಯಕ್ತಿಕ ಅತ್ಯುತ್ತಮ ಸಾಧನೆಯಾಗಿ ಒಟ್ಟು 285 kg ಭಾರ ಎತ್ತಿದರು. ಸ್ನಾಚ್ನಲ್ಲಿ 128 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 157 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕಕ್ಕೆ ಕೊರಳೊಡ್ಡಿದರು. ವಿಯೆಟ್ನಾಂನ ಹೋಂಗ್ ತಾಚ್ ಒಟ್ಟು 291 kg ಭಾರ ಎತ್ತುವ ಮೂಲಕ ಚಿನ್ನದ ಪದಕ ಗೆದ್ದರು. ಅಹಮದಾಬಾದ್ನಲ್ಲಿ ಇದೇ 13-23 18 ವರ್ಷದೊಳಗಿನವರ ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಅನ್ನು ಆಯೋಜಿಸಲಿದೆ. ಆಗಸ್ಟ್ 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದ್ದು, ಗುಂಪು ಹಂತದಲ್ಲಿ ಭಾರತ ತಂಡ ಕೊರಿಯಾ, ಜಪಾನ್ ಮತ್ತು ಕಜಕಿಸ್ತಾನ್ ತಂಡಗಳನ್ನು ಎದುರಿಸಲಿದೆ. ಫೈನಲ್ ಪಂದ್ಯ ಇದೇ 23 ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಪದಕ ವಿಜೇತ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಭಾರತ ಅಮೆರಿಕ ನೌಕಾಪಡೆಗಳ ನಡುವಿನ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಬೊಲಿವಿಯಾಗೆ 8 metric tons ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳನ್ನು ಕಳಿಸಿಕೊಟ್ಟ ಭಾರತ. FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್, ಭಾರತ ತಂಡಕ್ಕೆ ಬೆಳ್ಳಿ ಪದಕ. ಹಾಗೂ ಏಷ್ಯನ್ ಜೂನಿಯರ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್, ಮಹಾರಾಜನ್ ಆರ್ಮುಗ ಪಾಂಡ್ಯನ್ಗೆ ರಜತ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ಸಮಯ 7:45. ಇನ್ನೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
2: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು.
3: ಕೇಳುಗರೆ ನಮಸ್ಕಾರ. ಪ್ರಪಂಚದಾದ್ಯಂತ ಔಷಧಿಯಾಗಿ ಸಸ್ಯಗಳನ್ನು ಬಳಸುವಂತ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಕೇವಲ ಜಾನಪದ, ನಾಟಿ ವೈದ್ಯ ಅಷ್ಟೇ ಅಲ್ಲ, ಅಲೋಪತಿ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಸಿದ್ಧ, ಹೀಗೆ ಹಲವಾರು ವೈದ್ಯಕೀಯ ಪದ್ಧತಿಗಳಲ್ಲಿ ಔಷಧಿ ತಯಾರಿಕೆಗೆ ಔಷಧಿ ಸಸ್ಯಗಳ ಅವಶ್ಯಕತೆ ಇದೆ. ಸಸ್ಯಗಳಲ್ಲಿ ಔಷಧೀಯ ಅಂಶಗಳನ್ನು ಇಂಜೆಕ್ಷನ್, ಗುಳಿಗೆ, ಟಾನಿಕ್ ಅಥವಾ ಇನ್ನಿತರ ಬೇರೆ ಬೇರೆ ಔಷಧಿ ರೂಪದಲ್ಲಿ ಬಳಸಲಾಗ್ತಾ ಇದೆ. ಹಾಗೂ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೀಡುವ ಉತ್ಪನ್ನಗಳಾಗಿ, ಆಹಾರಕ್ಕೆ ರುಚಿ ಹೆಚ್ಚಿಸುವ ಅಂಶಗಳಾಗಿ, ಸೌಂದರ್ಯವರ್ಧಕಗಳಾಗಿ, ಸುಗಂಧ ದ್ರವ್ಯಗಳಲ್ಲಿ, ಹೀಗೆ ಅನೇಕ ವಿಧದಲ್ಲಿ ಔಷಧೀಯ ಸಸ್ಯಗಳನ್ನು ಬಳಸಲಾಗ್ತಿದೆ. ಆದ್ದರಿಂದ ಔಷಧೀಯ ಸಸ್ಯಗಳ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜಗತ್ತಿನಾದ್ಯಂತ ಸುಮಾರು 400 ಸಸ್ಯ ಪ್ರಭೇದಗಳನ್ನು ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ. ಆದರೆ ಇದರಲ್ಲಿ ಕೇವಲ 20 ಪ್ರಭೇದಗಳನ್ನು ಮಾತ್ರ ನಾವು ಕೃಷಿ ಮುಖಾಂತರ ಉತ್ಪಾದಿಸ್ತಾ ಇದ್ದೇವೆ. ಉಳಿದ ಸಸ್ಯಗಳಿಗೆ ನಮಗೆ ಅರಣ್ಯವೇ ಆಶ್ರಯ. ಆದರೆ ಕಾಡಿನ ಪ್ರಮಾಣ ದಿನೇ ದಿನೇ ಕುಸಿಯುತ್ತಿರುವ ಕಾರಣ, ಅವಶ್ಯಕತೆ ಹೆಚ್ಚಾಗ್ತಿರುವ ಕಾರಣ ಔಷಧೀಯ ಸಸ್ಯಗಳು ಸಿಗ್ತಾ ಇಲ್ಲ ನಮಗೆ. ಕೆಲವು ಔಷಧೀಯ ಸಸ್ಯಗಳು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸದೆ ಅವು ಅಳಿವಿನಂಚಿಗೆ ಬಂದಿವೆ, ಹಾಗೂ ಕೆಲವು ಈಗಾಗಲೇ ಕಣ್ಮರೆಯಾಗಿವೆ. ಈ ಎಲ್ಲ ಕಾರಣಗಳಿಂದ ಔಷಧಿ ಸಸ್ಯಗಳನ್ನು ಕೃಷಿ ಮಾಡಿ ಬೆಳೆಸುವುದು ಈಗ ಅತ್ಯಂತ ಅನಿವಾರ್ಯ. ಕರ್ನಾಟಕದಲ್ಲಿ ಉತ್ತಮ ಹವಾಗುಣ ಇದೆ, ಔಷಧೀಯ ಸಸ್ಯಗಳ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಇದೆ. ಆದರೂ ಸಹ ದೇಶದ ಒಟ್ಟು ಉತ್ಪಾದನೆಯ ಕೇವಲ 2% ಔಷಧೀಯ ಸಸ್ಯಗಳನ್ನು ಮಾತ್ರ ಕರ್ನಾಟಕದಲ್ಲಿ ಬೆಳೆಯಲಾಗ್ತದೆ. ಆದ ಕಾರಣ

0: ಔಷಧಿ ಸಸ್ಯಗಳಿಗೆ ಸಾಕಷ್ಟು ಬೇಡಿಕೆ ಹಾಗೂ ಉತ್ತಮ ಭವಿಷ್ಯ ಇದೆ. ಔಷಧಿ ಸಸ್ಯಗಳನ್ನು ಕೃಷಿಯಲ್ಲಿ ಮುಖ್ಯ ಬೆಳೆಗಳಾಗಿ ಬೆಳೆಯಬಹುದು, ಅಂತರ ಬೆಳೆಗಳಾಗಿ ಬೆಳೆಯಬಹುದು, ಮಿಶ್ರ ಬೆಳೆಗಳಾಗಿ, ಬದುವಿನಲ್ಲಿ ಹಾಗೂ ಸಾವಯವ ಬೇಲಿಯಾಗಿ, ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ನಾವು ಔಷಧಿ ಸಸ್ಯಗಳನ್ನು ಬೆಳೆಯಬಹುದು. ಔಷಧಿ ಸಸ್ಯಗಳನ್ನು ಸ್ಥಳೀಯ ಹವಾಗುಣಕ್ಕೆ ತಕ್ಕಂತೆ ಆಯ್ಕೆ ಮಾಡಿ ಬೆಳೆಸಿದಲ್ಲಿ ಉತ್ತಮವಾದ ಇಳುವರಿಯೂ ಸಹ ಬರುತ್ತೆ. ಕೆಲವು ಔಷಧಿ ಸಸ್ಯಗಳನ್ನು ಮಿಶ್ರ ಬೆಳೆಯಾಗಿ ಬೆಳೆದರೆ ಮುಖ್ಯ ಬೆಳೆಗೆ ಬರುವಂತಹ ಕೀಟಗಳನ್ನು ಸಹ ನಾವು ನಿಗ್ರಹಿಸಬಹುದು. ಕೆಲವು ಔಷಧಿ ಸಸ್ಯಗಳು ನೆಲದ ಫಲವತ್ತತೆಯನ್ನು ಸಹ ಹೆಚ್ಚಿಸುತ್ತೆ. ಆದ ಕಾರಣ ಕೃಷಿಕರು ಇತರೆ ಬೆಳೆಗಳೊಂದಿಗೆ ಔಷಧಿ ಸಸ್ಯಗಳನ್ನು ಬೆಳೆಯುವ ಬಗ್ಗೆ ಯೋಚಿಸಬಹುದಾಗಿದೆ. ಕೆಲವು ಇಲಾಖೆಗಳಿಂದ ಔಷಧಿ ಸಸ್ಯಗಳ ಕೃಷಿಗೆ ಸಹಾಯಧನ ಸಹ ಸಿಗ್ತಾ ಇದೆ. ಈಗಾಗಲೇ ಔಷಧಿ ಸಸ್ಯ ಬೆಳೆಗಾರರ ಸಂಘಗಳಿದೆ, ಇವು ಸಹ ಔಷಧಿ ಸಸ್ಯಗಳ ಕೃಷಿ ಹಾಗೂ ಮಾರುಕಟ್ಟೆ ಬಗ್ಗೆ ತಮಗೆ ಸಹಾಯ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಔಷಧಿ ಬೆಳೆಗಳ ಬಗ್ಗೆ ಮಾಹಿತಿ ನೀಡುವಂತಹ ಹಾಗೂ ಮಾರುಕಟ್ಟೆಯ ಮಾಹಿತಿ ನೀಡುವಂತಹ ವಿವಿಧ ಮೊಬೈಲ್ ಆ್ಯಪ್ಗಳು ಸಹ ಲಭ್ಯ ಇದೆ. ಇವೆಲ್ಲವನ್ನು ತಿಳ್ಕೊಂಡು ರೂಢಿಸಿಕೊಂಡು ಕೃಷಿಕರು ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಉತ್ತಮ ಲಾಭವನ್ನು ಸಹ ಗಳಿಸಬಹುದು. ಕರ್ನಾಟಕದ ಹವಾಗುಣದಲ್ಲಿ ಬೆಳೆಯುವಂಥ ಕೆಲವು ಔಷಧಿಗಳನ್ನು ಹೇಳೋದಾದರೆ ಅಮೃತಬಳ್ಳಿ, ಶತಾವರಿ, ಆಡುಸೋಗೆ, ಹಿಪ್ಪಲಿ, ಚಿತ್ರೆಮೂಲ, ಬಿಲ್ಪತ್ರೆ, ಅಶೋಕ, ಏಕನಾಯಕನ ಬೇರು, ಅಗಳುಶುಂಠಿ, ರಕ್ತಚಂದನ, ಶ್ರೀಗಂಧ, ಮತ್ತಿ, ಮಧುನಾಶಿನಿ, ನೆಲಾವರ್ಕೆ, ನೆಲನೆಲ್ಲಿ, ನೆಲ್ಲಿಕಾಯಿ, ಶತಾವರಿ, ಹೀಗೆ ಇತ್ಯಾದಿ ಸಸ್ಯಗಳು ಕರ್ನಾಟಕದ ಹವಾಗುಣದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಈ ಸಸ್ಯಗಳ ಕೃಷಿ ಹಾಗೂ ಕಟಾವಿನ ಬಗ್ಗೆ ಸೂಕ್ತ ಮಾಹಿತಿಯನ್ನು ಪಡ್ಕೊಂಡು ಔಷಧಿ ಸಸ್ಯಗಳನ್ನು ಬೆಳೆದು ಅವುಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಲ್ಲಿ ಲಾಭವನ್ನು ಸಹ ನಾವು ಗಳಿಸಬಹುದು. ಆದ ಕಾರಣ ಕೃಷಿಕರು ಇತ್ತ ಗಮನ ಹರಿಸಿ ಔಷಧಿ ಸಸ್ಯಗಳ ಕೃಷಿಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವಾಣಿಜ್ಯ ಬೆಳೆಗಳಾಗಿ ಔಷಧೀಯ ಸಸ್ಯಗಳನ್ನು ಬೆಳೆಸುವ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
3: ಹಾಗೆ ಹೇಳು ಮತ್ತೆ.
2: ನಿರ್ಮಾ ಶುದ್ಧ ಉಪ್ಪು.
4: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
5: ಪರಂಪರೆಯನ್ನು ಪಸರಿಸುವ
6: ಐತಿಹಾಸಿಕ ಸ್ಥಳಗಳ ಪರಿಚಯ
5: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
6: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
5: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
6: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
7: ಸಮಯ 7:50. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇದು ನಿಮ್ಮ ಅನುದಿನದ ಸಂಗಾತಿ. ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಶುಭೋದಯ. ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಆಲಿಸೋಣ. ಕೇಳುಗರೇ, ಚನ್ನವೀರ ಕಣವಿ ಅವರ ಸಾಹಿತ್ಯ ಇರುವಂತಹ ಗೀತೆಗಳನ್ನು ಕೇಳೋಣ. ಮೊದಲ ಗೀತೆ ಧ್ವನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್ ಅವರು.

ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಈಗ ತಾನೇ ಬಂದಿದ್ದೇನೆ ಅಂತ ಸುಮಧುರವಾದ ಭಾವಗೀತೆಯನ್ನ ಕೇಳಿದಿರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದಾಗಿತ್ತು ಕೊನೆಯ ಗೀತೆ. ಇನ್ನು ಯಾವ ಹೊತ್ತು ನಿಮ್ಮೆಲ್ಲರ ಸಂದೇಶಗಳನ್ನು ನೋಡುವ ಹೊತ್ತು. ಹೌದು, ಬೆಳಕಿನಿಂದ ಸಾಕಷ್ಟು ಸಂದೇಶಗಳನ್ನು ನಮ್ಮೆಲ್ಲ ಕೇಳುಗರು ಪ್ರೀತಿಯಿಂದ ಕಳುಹಿಸಿಕೊಟ್ಟಿದ್ದಾರೆ. ಒಂದೊಂದಾಗಿ ಅದರತ್ತ ಗಮನ ಹರಿಸೋಣ. ಮೊದಲನೇದಾಗಿ ಸಂದೇಶವನ್ನು ಕಳಿಸಿದ್ದಾರೆ ಶ್ರದ್ಧತ್ಮುಳೆ, ನೇತಾಜಿ ರಸ್ತೆ ನ್ಯಾಮತಿಯಿಂದ. ಶುಭೋದಯ ವಿವಿಧ ಭಾರತಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ ಹೊನ್ನೂರು ಅಲಿಯವರು, ಮಂಡಿಕಲ್ನಿಂದ ಕೃಪಾ ಉಮೇಶ್ ಅವರು, ನಳ್ಳಿನ ಲಂಕೇಶ್ವರು ವಿಜಯನಗರದಿಂದ, ಹಾಗೆ ಯಾರಿವರು ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಭಾಗ್ಯಲಕ್ಷ್ಮಿ ಅವರು ರಾಜಾಜಿನಗರದಿಂದ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ, ಶಿವಗಂಗಾ ಅವರು ಹೆಬ್ಬಾಳದಿಂದ, ಅರುಣಾ ಮೈತ್ರಿ ಜೆಸಿ ನಗರದಿಂದ, ಚಂದುಲಾಲ್ ಅವರು ಕಲಬುರಗಿಯಿಂದ, ಕಡಬ ಗುಬ್ಬಿ ತಾಲೂಕಿನಿಂದ ಡಾಕ್ಟರ್ ಅನಂತಕುಮಾರ್ ಅರಸು ಅವರು, ಹಾಗೆ ಗೋಕಾಕ್ ತಾಲೂಕಿನ ಬೈರಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ನಿವೃತ್ತ ಸೈನಿಕರು ಮತ್ತು ಇವರ ಮನೆಯವರು, ಹನುಮಂತಪ್ಪ ಹುಲಗಮ್ಮನವರ್ ಅಕ್ಷಯ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ.

0: ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಗೀತಾ ಜೋಶಿಯವರು ಪ್ರಶಾಂತ್ ಸಿಂಹ, ಆರ್ಯನ್ ಧೀಮಂತ್ ಮಯೂರ ನಗರ ತುಮಕೂರಿನಿಂದ, ಚಾಮರಾಜಪೇಟೆಯಿಂದ ಗಣೇಶನ್ ಅವರು, ಹಾಗೆ ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ, ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯ ಮೈಸೂರು ರಸ್ತೆ ಇಂಡಿ ತಾಲೂಕಿನ ಹಿಂಗಣಿಯಿಂದ ಚಿದಾನಂದ ಕಲ್ಯಾಣಿ ಪತ್ತಾರ್, ಹಾಗೆ ವೀಣಾ ಅವರು ನ್ಯಾಮತಿಯಿಂದ, ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಸುರೇಶ್ ಬಿ ಶ್ರೀನಿಧಿ ಅವರು ನೆಲ ರಾಮಮೂರ್ತಿ ವಿಜಯನಗರ ಬೆಂಗಳೂರಿನಿಂದ ಕನ್ನಡ ರತ್ನಭಂಡಾರ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಒಂದೆರಡು ಸಾಲನ್ನು ಕೂಡ ಇವರು ಬರೆದಿದ್ದಾರೆ. ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ಕೇಳಿದ ಧ್ವನಿ ಖ್ಯಾತ ಸಾಹಿತಿ ಜ್ಞಾನಪೀಠ ಪುರಸ್ಕೃತ ಸಾಹಿತಿ ವಿಕ್ರು ಗೋಕಾಕ್ ಅವರ ಮಾತುಗಳು. ಇವರು ಹೇಗೆ ತಮ್ಮ ಕಾವ್ಯ ರಚನೆ ಆರಂಭ ಮಾಡಿದರು ಅಂತ ತಿಳಿಸಿದ ಪರಿ ನಿಜಕ್ಕೂ ಶ್ಲಾಘನೀಯ ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕೇಳುಗರೆ ದಯಮಾಡಿ ಚಿತ್ರಗಳನ್ನು ಕಳಿಸಿಕೊಡಬೇಡಿ, ಅದನ್ನು ತೆರೆದು ನೋಡುವುದು ಬಹಳ ಕಷ್ಟ ಆಗುತ್ತೆ. ತಮ್ಮ ಸಂದೇಶಗಳನ್ನು ಪುಟ್ಟದಾಗಿ ತಮ್ಮ ಹೆಸರಿನೊಂದಿಗೆ ಕಳಿಸಿಕೊಡಿ. ಬಸಯ್ಯ ಸ್ವಾಮಿ ಬೀದರ ತಾಲೂಕು ಇಮಾಬಾದ್ನಿಂದ, ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್, ಗಣೇಶ್ ರಶ್ಮಿ ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು, ಪ್ರೇರಣಾ ಓಸೇಕರ್ ಮತ್ತು ಅವರ ಮನೆಯವರು, ಹಾಗೆ ಇನ್ನೂ ಸಾಕಷ್ಟು ಸಂದೇಶಗಳನ್ನು ಕಳಿಸಿಕೊಟ್ಟಿದ್ದಾರೆ ನಮ್ಮೆಲ್ಲ ಕೇಳುಗರು. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳ ಕಾರ್ಯಕ್ರಮ.
1: ರಕ್ತದಾನ ಬಹುದೊಡ್ಡ ಸೇವೆ. 18-60 ವರ್ಷದೊಳಗಿನ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು.
2: ರಕ್ತದಾನ ಬಹು ಅಮೂಲ್ಯ. ರಕ್ತದಾನವೆಂದರೆ ಜೀವದಾನವೇ ಸರಿ. ಅತ್ಯುತ್ತಮ ಸಮಾಜ ಸೇವೆಗಳಲ್ಲಿ ರಕ್ತದಾನವೂ ಒಂದು.
0: ಏಳ್ಗಂಟೆ 59 ನಿಮಿಷಗಳ ಸಮಯ ಆಗಿದೆ. 8 ಗಂಟೆಗೆ ಸರಿಯಾಗಿ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
3: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಲೋಕಸಭೆಯ ಇಂದಿನ ಕಲಾಪದಲ್ಲಿ ಮಂಡನೆಗಾಗಿ ನ್ಯಾಯಮಂಡಳಿ ಸುಧಾರಣೆಗಳ ಮಸೂದೆ 2026, ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026, ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಹಾಗೂ ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಸೇರಿದಂತೆ ಒಟ್ಟು 4 ಮಸೂದೆಗಳನ್ನು ಪಟ್ಟಿ ಮಾಡಲಾಗಿದೆ. ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪು ಮತ್ತು ಸಂಸ್ಕೃತಿ ಸಚಿವರ ಗುಂಪಿನ 15 ಹೆಚ್ಚು ಪ್ರತಿನಿಧಿಗಳು ನಿನ್ನೆ ಮಧ್ಯಪ್ರದೇಶದ ರೈಸೀನ್ ಜಿಲ್ಲೆಯಲ್ಲಿರುವ ಐತಿಹಾಸಿಕ ಭೀಮ್ಬೆಟ್ಕಾ ಕಲ್ಲಿನ ಆಶ್ರಯ ತಾಣಗಳಿಗೆ ಭೇಟಿ ನೀಡಿದರು. ದಕ್ಷಿಣ ಆಫ್ರಿಕಾ, ಇಂಡೋನೇಷ್ಯಾ, ರಷ್ಯಾ, ಚೀನಾ ಸೇರಿದಂತೆ ವಿವಿಧ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಬೊಲಿವಿಯಾದ ಸಾರ್ವಜನಿಕ ಆರೋಗ್ಯ ರಕ್ಷಣಾ ಸಾಮರ್ಥ್ಯಕ್ಕೆ ಬೆಂಬಲವಾಗಿ ಭಾರತ 8 ಮೆಟ್ರಿಕ್ ಟನ್ ಜೀವರಕ್ಷಕ ಮತ್ತು ಅತ್ಯಗತ್ಯ ಔಷಧಗಳ ನೆರವನ್ನು ಕಳುಹಿಸಿಕೊಟ್ಟಿದೆ. ಒಗ್ಗಟ್ಟು ಮತ್ತು ಜಂಟಿ ಪ್ರಗತಿಯ ಮೂಲಕ ಸಹಕಾರವನ್ನು ಮುನ್ನಡೆಸಲು ಭಾರತ ಸದಾ ಸಿದ್ಧವಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡ ಬೆನ್ನಲ್ಲೇ ಜಾರ್ಖಂಡ್ ಲೋಕಸೇವಾ ಆಯೋಗದ 3 ಹಾಲಿ ಸದಸ್ಯರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಆಯಕಟ್ಟಿನ ಸಮುದ್ರ ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಹಿಂದೂ ಮಹಾಸಾಗರ ಹಾಗೂ ಭಾರತವನ್ನು ಸಂಪರ್ಕಿಸುವ ಪರ್ಯಾಯ ರೈಲು ಮಾರ್ಗದ ಸಾಧ್ಯತೆಗಳನ್ನು ಪರಿಶೀಲಿಸಲು ರಷ್ಯಾ ಪ್ರಸ್ತಾಪಿಸಿದೆ. ಮುಂಬೈನ ಸೋಮಯ್ಯ ವಿದ್ಯಾವಿಹಾರ್ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ 2026 FISU ವರ್ಲ್ಡ್ ಯೂನಿವರ್ಸಿಟಿ ಸ್ಕ್ವಾಷ್ ಚಾಂಪಿಯನ್ಶಿಪ್ನ ಫೈನಲ್ ಪಂದ್ಯದಲ್ಲಿ ಹಾಂಕಾಂಗ್ ಚೀನಾದ ವಿರುದ್ಧ ಸೋತ ನಂತರ ಭಾರತ ತಂಡ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಸಮಯ 8:03. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ. ಸೋಮವಾರದ ಬೆಳಗಿನ ಈ ಹೊತ್ತಿನಲ್ಲಿ ಸುಮಧುರವಾದ ಚಿತ್ರಗೀತೆಗಳನ್ನು ಕೇಳ್ತಾ ಸಾಗುವ ಈ ಹೊತ್ತಲ್ಲಿ ಕೇಳಿ ಲಾಲಿಹಾಡು ಚಿತ್ರದ ಗೀತೆಯನ್ನು ಧ್ವನಿಯಾಗಿದ್ದಾರೆ ಹರಿಹರನ್ ಅವರು. ಕೆ ಕಲ್ಯಾಣ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ.

0: ಮಾತುಗಳಿವೆ
1: ನನ್ನಿದೆಯ ಮಾತು ಇದೆ ಅಮ್ಮ ಕಲಿಸಿದ ಹಾಡು ಇದೆ. ಹೌದಲ್ವಾ, ಜಗತ್ತಲ್ಲಿ ಮಕ್ಕಳಿಗೆ ಎಷ್ಟೇ ದೊಡ್ಡ ಗುರುಗಳು ಸಿಗ್ಬೋದು ಮುಂದೆ, ಆದರೆ ತಾಯಿ ಕಲಿಸುವಂತಹ ಪಾಠ ಇರ್ಬೋದು, ಹಾಡಿರ್ಬೋದು, ಅದನ್ನು ತುಂಬಲು ಯಾರೂ ಸಾಧ್ಯ ಇಲ್ಲ. ಆ ಲಾಲಿ ಹಾಡಿನ ಮುಖಾಂತರ ನಮ್ಮಲ್ಲಿ ಆ ಹಾಡು ಅನ್ನೋದನ್ನು ಕೂಡ ಅವಳೇ ಜಾಗೃತಗೊಳಿಸ್ತಾಳೆ ಅಂತ ಹೇಳ್ಬೋದು. ಮುಂದಿನ ಗೀತೆ ಚಿನ್ನಾರಿ ಮುತ್ತ ಚಿತ್ರದಿಂದ ಬೇಬಿ ರೇಖಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ. ಸಾಹಿತ್ಯ ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಸಂಗೀತ ಸಿ ಅಶ್ವಥ್.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಮಯ 8:32. ದಿನ ವಿಶೇಷಗಳು ಏನು ಹೇಳುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಸಾಗೋಣ. ಇಂದು ವಿಶ್ವ ಜೈವಿಕ ಇಂಧನ ದಿನ. ಪ್ರತಿ ವರ್ಷ ಆಗಸ್ಟ್ 10 ಈ ದಿನವನ್ನು ಆಚರಿಸಲಾಗುತ್ತೆ. ಸರಳ ಭಾಷೆಯಲ್ಲಿ ಹೇಳಬೇಕಂತಂದರೆ ಇದು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಪರ್ಯಾಯವಾಗಿ ಸಸ್ಯಗಳು ಹಾಗೂ ತ್ಯಾಜ್ಯಗಳಿಂದ ಇಂಧನ ತಯಾರಿಸುವುದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ದಿನ. ಸಸ್ಯಗಳಿಂದ ಇಂಧನನ, ಹೌದು ನಿಜ, ಸಸ್ಯಗಳಾದಂತಹ

ಅತ್ರೋಪ, ಹೊಂಗೆ ಬೀಜ, ಕಬ್ಬಿನ ತ್ಯಾಜ್ಯ, ಜೋಳ, ಇದರಿಂದ ಇಥೆನಾಲ್ ಅನ್ನು ತಯಾರಿಸ್ತಾರೆ. ಹಾಗೆ ಬಳಸಿದ ಅಡುಗೆ ಎಣ್ಣೆ ಮತ್ತು ಪ್ರಾಣಿಗಳ ಕೊಬ್ಬು ಇವುಗಳಿಂದ ತಯಾರಿಸುವ ಇಂಧನವನ್ನು ಜೈವಿಕ ಇಂಧನ ಅಂತ ಹೇಳ್ತಾರೆ. ಹಾಗೆ ಬಯೋಡೀಸೆಲ್ ಅಂತ ಕೂಡ ಕರೀತಾರೆ. ಇಂದು ವರ್ಲ್ಡ್ ಬಯೋಫ್ಯೂಯಲ್ ಡೇ, ವಿಶ್ವ ಜೈವಿಕ ಇಂಧನ ದಿನ.

ಈ ದಿನ ಆಗಸ್ಟ್ 10. ಈ ದಿನದ ಇತಿಹಾಸವನ್ನು ಒಮ್ಮೆ ನೋಡೋದಾದರೆ ಈ ದಿನ ಕೊಳಚಲ್ ಕದನದ ನಿರ್ಣಾಯಕವಾದಂತಹ ದಿನ. ತಿರುವಾಂಕೂರಿನ ಮಹಾರಾಜ ಮಾರ್ತಾಂಡ ವರ್ಮ ಅವರು ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಕೊಳಚಲ್ ಯುದ್ಧದಲ್ಲಿ ನಿರ್ಣಾಯಕವಾಗಿ ಸೋಲಿಸಿ ಭಾರತದಲ್ಲಿ ವಿದೇಶಿ ವಸಾಹತುಶಾಹಿ ಪಡೆಯನ್ನು ಸ್ಥಳೀಯ ರಾಜನೊಬ್ಬ ಪೂರ್ಣವಾಗಿ ಸೋಲಿಸಿದ ಅಪರೂಪದ ಐತಿಹಾಸಿಕ ಘಟನೆ ನಡೆದ ದಿನ ಇಂದು. ಹಾಗೆ ಬಾಹ್ಯಾಕಾಶದಲ್ಲಿ ಈ ದಿನ ಏನನ್ನ ಹೇಳುತ್ತೆ ಅಂತ ನೋಡೋದಾದರೆ 1990 ನಾಸಾದ ಮೆಗಲನ್ ಬಾಹ್ಯಾಕಾಶ ನೌಕೆಯು ಶುಕ್ರ ಗ್ರಹದ ಕಕ್ಷೆಯನ್ನು ತಲುಪಿದ ದಿನ ಇಂದು, ಅಂದರೆ ಆಗಸ್ಟ್ 10, 1999. ಹಾಗೆಯೇ ಇನ್ನೊಂದು ವಿಶೇಷ ಇದೆ ಈ ದಿನ. ಏನು ಗೊತ್ತಾ, ಬಾಹ್ಯಾಕಾಶದಲ್ಲಿ ಮೊದಲ ಮದುವೆ ನಡೆದಿತ್ತಂತೆ. ಸಾಮಾನ್ಯವಾಗಿ ಮದುವೆ ಮದುವೆ ಮಂಟಪದಲ್ಲೋ, ರಿಜಿಸ್ಟ್ರಾರ್ ಆಫೀಸ್ನಲ್ಲೋ, ಇಲ್ಲ ದೇವಸ್ಥಾನಗಳಲ್ಲೋ ನಡೆಯುತ್ತೆ. ಆದರೆ ಈ ಮದುವೆ ಬಾಹ್ಯಾಕಾಶದಲ್ಲಿ ನಡೆದಿತ್ತಂತೆ. ಯಾವಾಗ, ಎಲ್ಲಿ, ಏನು ಅಂತ ನೋಡೋಣ ಬನ್ನಿ. ರಷ್ಯಾದ ಬಾಹ್ಯಾಕಾಶ ಪಟು ಯೂರಿ ಮೆಲೆನ್ಚೆಂಕೊ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ವಣೆಯಲ್ಲಿದ್ದಾಗ ಟೆಕ್ಸಸ್ನಲ್ಲಿದ್ದಂತಹ ತಮ್ಮ ಗೆಳತಿಯನ್ನು ಉಪಗ್ರಹ ಸಂಪರ್ಕದ ಮೂಲಕ ವಿವಾಹ ಆಗ್ತಾರಂತೆ. ಇದು ನಡೆದದ್ದು 2003. ಹೌದಲ್ವಾ, ಇದೊಂದು ನಿಜವಾದ ವಿಶೇಷ. ಮುಂದಿನ ಗೀತೆ ಚಂದ್ರಚಕೋರಿ ಚಿತ್ರದಿಂದ. ರಾಜ್ಕುಮಾರ್, ಎಎಸ್ ರಾಜ್ಕುಮಾರ್ ಹಾಗೂ ಸಂಗಡಿಗರು ಎಸ್ ನಾರಾಯಣ ಅವರ ಸಾಹಿತ್ಯ ಹಾಗೆ ಎಎಸ್ ರಾಜ್ಕುಮಾರ್ ಅವರ ಸಂಗೀತ ಬರುವಂತಹ ಈ ಗೀತೆ.

ಕೊಡಗಿನ ಕಾವೇರಿ ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಆಲಿಸಿದಂತಹ ಈ ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನ ವಿಶೇಷಗಳನ್ನು ಕೇಳ್ತಾ ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ಇವತ್ತು ಜನಿಸಿದಂತಹ ಒಬ್ಬ ಪ್ರಸಿದ್ಧ ವ್ಯಕ್ತಿಯನ್ನು ನೆನಪಿಸಿಕೊಳ್ಳುವುದಾದರೆ, ಇವತ್ತು ಭಾರತದ 4ನೇ ರಾಷ್ಟ್ರಪತಿಗಳಾಗಿದ್ದಂತಹ ಹಾಗೂ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಂತಹ ವಿ ಗಿರಿಯವರ ಜನ್ಮದಿನ. 1894 ಆಗಸ್ಟ್ 10ರಂದು ಅವರು ಜನಿಸಿದರು.

ಇನ್ನು ನಮ್ಮ ಕೇಳುಗರು ಸಾಕಷ್ಟು ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದೀರಾ. ಅವುಗಳನ್ನು ನೋಡೋದಾದರೆ ಅಂಬಿಕಾ ಮತ್ತು ಅಂಕಿತಾ ಕುಂಬಾರ ಕಡಚಣ ತಾಲೂಕಿನಿಂದ ಭಾವಗೀತೆಗಳು ಚೆನ್ನಾಗಿ ಮೂಡಿಬಂದು ಅಂತ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ವಿಜಯಕುಮಾರ್ ಆರಾಧ್ಯ, ರಕ್ಷಿತಾ ಪಾರ್ವತಿ ಹಳೆಯೂರು ಕಾಕನಕೋಟೆ ಇಲ್ಲಿಂದ, ಹಾಗೆ ಪ್ರಥಮ್ ಪವಿತ್ರ ಸಿದ್ದಮ್ಮ ಸುರೇಶ್ ಮದ್ದೂರು ಯಾದಗಿರಿಯಿಂದ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಮತಿನಟ್ಟಿ ಗ್ರಾಮದಿಂದ ರಾಜುಕುಂಬಾರ ರುಕ್ಮಿಣಿ ಕುಂಬಾರ, ಹಾಗೆ ಪ್ರಕಾಶ್ ಐನಹಳ್ಳಿಯಿಂದ ರಮೇಶ್ ಶಿವಪುತ್ರ ಚೌಗಾಲ, ಇವರೆಲ್ಲಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ ಅಂತಂದರೆ ಬೆಳಗಾವಿಯಿಂದ. ಮುಂಜಾನೆಯ ನಾದೋಪಾಸನೆ ಕಾರ್ಯಕ್ರಮ ಮನಸ್ಸಿಗೆ ನೆಮ್ಮದಿಯ ಜೊತೆಗೆ ಆಧ್ಯಾತ್ಮಿಕ ವಿವರಣೆ ಅಂತೂ ಅದ್ಭುತವಾಗಿತ್ತು. ಅದರ ಜೊತೆಗೆ ಇಲ್ಲಿವರೆಗೆ ಕೇಳಿದ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬಂದವು ಅಂತ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಇನ್ನುಳಿದ ಕೇಳುಗರು ಕೂಡ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಸಂಧ್ಯಾ ಮೋಹನ್ ಬಿ, ಆರ್ ಎಂ ನಗರ್, ಎನ್ ಎಂ ಕರ್ಜಗಿ ಮುರುಗೋಡಿಂದ, ಹಾಗೆ ಗೀತಾ ಜೋಶಿಯವರು, ಮೀರಾ ಸುಭಾಷ್ ಕುಲಕರ್ಣಿಯವರು ತೀರ್ಥೇಶ್ ಚನ್ನಪಟ್ಟಣದಿಂದ, ಇವರೆಲ್ಲ ರೆಕ್ಕೆ ಇದ್ದರೆ ಸಾಕೆ ಹಾಡನ್ನು ಬಹಳನೇ ಇಷ್ಟಪಟ್ಟು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹೌದು, 90ರ ದಶಕದಲ್ಲಿ ಜನಿಸಿದಂತಹ ಅಥವಾ ಜನಿಸದೇ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಈ ಹಾಡು ಬಹಳನೇ ಪ್ರಿಯವಾದಂಥ ಹಾಡು ಅಲ್ವಾ? ನಮ್ಮ ಬಾಲ್ಯವನ್ನು ಹಾಗೆ ಮರುಕಳಿಸುತ್ತೆ. ಆರ್ ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ್, ವಿಮರ್ಶ್ ರಾಜಾಜಿನಗರದಿಂದ, ಹಾಗೆಯೇ ರೇಡಿಯೋ ಕೇಳುಗರಾದ ಕಿಷ್ಕಿಂದಾ ನಗರದಿಂದ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀಯವರು, ಸಂಪತ್ ಲಕ್ಷ್ಮಿಯವರು, ಹಾಗೆ ವಿದ್ಯಾಸಾಗರ್ ಚಿಣಮಗೇರಿ ರಾಯಚೂರಿನಿಂದ ಭಾವಗೀತೆಗಳನ್ನು ಮೆಚ್ಚಿ ಸಂದೇಶಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಂದೇಶವನ್ನು ಕಳುಹಿಸಿಕೊಟ್ಟಂತಹ ಹಾಗೆ ಸಂದೇಶವನ್ನು ಕಳುಹಿಸದೇ ಇದ್ದರೂ ಇಷ್ಟು ಹೊತ್ತು ನಮ್ಮ ಜೊತೆಯಾಗಿದ್ದು ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಕೇಳುಗರಿಗೆ

ಪ್ರೀತಿಯ ಧನ್ಯವಾದಗಳು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಕನಸಲು ನೀನೆ ಮನಸಲು ನೀನೆ ಚಿತ್ರದ ಗೀತೆ. ಎಲ್ ಎನ್ ಶಾಸ್ತ್ರಿಯವರ ಧ್ವನಿಯಲ್ಲಿ ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಚೈತನ್ಯ.

ಗೀತೆಗಳು ಕೂಡ ಮತ್ತೆ ಕೂಡ ಕಳಿಸಿಕೊಟ್ಟಿದ್ದೀರಿ, ಗೀತೆಗಳನ್ನು ಮೆಚ್ಚಿ ಧನ್ಯವಾದಗಳು ನಿಮ್ಮ ಎಲ್ಲರಿಗೂ ಕೂಡ. ಇಷ್ಟು ಹೊತ್ತು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನಭಂಡಾರ ಭಾವಗೀತೆಗಳು, ಚಿತ್ರಗೀತೆಗಳು, ಹಾಗೆ ಒಂದಷ್ಟು ದಿನ ವಿಶೇಷಗಳನ್ನು ಆಲಿಸಿದಿರಿ. ಇದಾಗಿತ್ತು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کاشر زبان ہند پروگرام تو خبر نیوز آن AIR ایپ پہ دستیاب اردو زبان کے پروگرام بھی AIR ایپ پر ملتے ہیں.
3: آکاشوانی انیت تمل نکلچوں نیوز آن AIR ایپل کھڑکوں.

ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 9:05. ಕಾರ್ಯಕ್ರಮ ಇಂದಿನ ವಿಶೇಷ. ಏನಿವತ್ತು ಇಂದಿನ ವಿಶೇಷ? ನಾನಂತೂ ದಿನ ವಿಶೇಷಗಳಲ್ಲಿ ಈ ವಿಶೇಷದ ಉಲ್ಲೇಖವನ್ನು ಮಾಡಿರಲಿಲ್ಲ. ಇವತ್ತು ವಿಶ್ವ ಜೈವಿಕ ಇಂಧನ ದಿನ ಇದೆ, ಹಾಗೆ ಕೊಳಚೆ ಕದನದ ನಿರ್ಣಾಯಕ ದಿನ ಕೂಡ ಇಂದು. ಹಾಗೆ ಇವತ್ತು

ಹೌದು ಕೇಳಿದರೆ, ಇವತ್ತು ವಿಶ್ವ ಸಿಂಹಗಳ ದಿನ. ಯಾತಕ್ಕಾಗಿ ಈ ದಿನವನ್ನು ಆಚರಿಸ್ತಾ ಇದ್ದೇವೆ, ಏನಿದರ ಮಹತ್ವ ಅಂತ ನೋಡೋಣ. ಸಿಂಹಗಳು ತಮ್ಮ ಗತ್ತು ಗಾಂಭೀರ್ಯಕ್ಕೆ ಹೆಸರುವಾಸಿಯಾದ ಪ್ರಾಣಿಗಳಾಗಿದ್ದಾವೆ ಅಲ್ವಾ? ಇವತ್ತು ಅಕ್ರಮ ಬೇಟೆ, ಅರಣ್ಯನಾಶ, ಹವಾಮಾನ ಬದಲಾವಣೆ ಇತ್ಯಾದಿ ಗಂಭೀರ ಕಾರಣಗಳಿಂದಾಗಿ ಸಿಂಹಗಳ ಸಂತತಿ ಕ್ಷೀಣಿಸ್ತಾ ಇದೆ. ಆಹಾರ ಸರಪಳಿ, ಪರಿಸರ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸಿಂಹಗಳು ಈ ಭೂಮಿಯ ಮೇಲೆ ಇರುವುದು ಬಹಳ ಮುಖ್ಯ. ಅವುಗಳ ಅಸ್ತಿತ್ವವನ್ನು ಉಳಿಸುವ ಹಾಗೂ ಅಭಯಾರಣ್ಯಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಪ್ರತಿ ವರ್ಷ ಆಗಸ್ಟ್ 10ರಂದು ವಿಶ್ವ ಸಿಂಹ ದಿನವನ್ನು ಆಚರಿಸಲಾಗ್ತಾ ಇದೆ. ಈ ವಿಶ್ವ ಸಿಂಹ ದಿನದ ಕುರಿತಾಗಿ ಇನ್ನಷ್ಟು ಮಾತುಗಳನ್ನು ಆಡ್ತಾ ಸಾಗೋಣ. ಕೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಂಗೀತ, ದಿ ಸಾಹಿತ್ಯ ದೇವ ಅವರ ಸಂಗೀತ.

ಕಾಡಿನ ರಾಜ, ವನರಾಜ ಅಂದ ತಕ್ಷಣ ಆ ಗಂಭೀರ ನಡಿಗೆ, ಆ ಕಟ್ಟುಮಸ್ತಾದ ದೇಹ ಮತ್ತು ಆ ಎದೆ ನಡಗಿಸೋ ಗರ್ಜನೆ ಇದೆಲ್ಲ ನಮ್ಮ ನೆನಪಿಗೆ ಬರುತ್ತೆ ಅಲ್ವಾ. ಅಂಥ ಒಂದು ಜೀವಿ ಇವತ್ತು ಅಳಿವಿನಂಚಿನಲ್ಲಿ ಇದೆ ಅಂದರೆ ನಂಬ್ತೀರಾ? ನಿಜ. ಹಾಗಾಗಿ 2013 ವಿಶ್ವ ಸಿಂಹ ದಿನದ ಆಚರಣೆ ಆರಂಭಗೊಂಡಿತ್ತು. ಸಿಂಹಗಳ ಉಳಿವಿನ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದು, ಹಾಗೆ ಅವುಗಳ ರಕ್ಷಣೆಗಾಗಿ, ಸಿಂಹ ಮತ್ತು ಹುಲಿಗಳ ರಕ್ಷಣೆಗಾಗಿ ಕೆಲಸ ಮಾಡುವಂತಹ ಸಂಸ್ಥೆಯಾದ ಬಿಗ್ ಕ್ಯಾಟ್ಸ್ ರೆಸ್ಕ್ಯೂ ಸಂಸ್ಥೆಯ ಸಂಸ್ಥಾಪಕರಾದಂತಹ ಡೆರೆಕ್ ಮತ್ತು ಬೆವರ್ಲಿ ಬೌಬರ್ಟ್ ಅವರು ನ್ಯಾಷನಲ್ ಜಿಯೋಗ್ರಫಿಕ್ ಸಹಭಾಗಿತ್ವದಲ್ಲಿ ಸಿಂಹ ದಿನದ ಆಚರಣೆಯನ್ನು ಪ್ರಾರಂಭಿಸುತ್ತಾರೆ. ಸಿಂಹಗಳಲ್ಲಿ ಯಾವುದೆಲ್ಲ ವಿಧಗಳಿದೆ ಅಂತ ನೋಡೋದಾದರೆ, ಏಷ್ಯಾಟಿಕ್ ಸಿಂಹ, ಆಫ್ರಿಕನ್ ಸಿಂಹ, ಬಾರ್ಬರಿ ಸಿಂಹ, ದಕ್ಷಿಣ ಆಫ್ರಿಕಾದ ಸಿಂಹ, ಕಟಾಂಗ ಸಿಂಹ, ಕಾಂಗೋ ಸಿಂಹ, ಎಷ್ಟು ವಿಧಗಳಿದೆ ಅಲ್ವಾ. ಆದರೆ ಅಂಥ ಅಷ್ಟು ವಿಧಗಳಿರುವಂತಹ ಸಿಂಹಗಳು ಇಂದು ಅಳಿವಿನಂಚಿಗೆ ಬಂದಿದ್ದೇವೆ ಅಂತಂದರೆ ನಂಬ್ತೀರಾ? ಹೌದು. ಒಂದು ಶತಮಾನದ ಹಿಂದೆ 200,000 ಅಧಿಕ ಸಿಂಹಗಳಿದ್ದಂತಹ ಆಫ್ರಿಕನ್ ದೇಶಗಳಲ್ಲಿ ಇಂದು ಸರಿಸುಮಾರು 30,000 - 25,000 ಸಿಂಹಗಳ ಸಂಖ್ಯೆ ಇಳಿಕೆಯಾಗಿದೆ ಅಂತೆ.

ಈಗಾಗಲೇ ಹೇಳಿದಾಗೆ ಇಂದು ವಿಶ್ವ ಸಿಂಹ ದಿನ. ಸಿಂಹಗಳ ಕುರಿತು ಕೆಲವು ಆಸಕ್ತಿದಾಯಕ ವಿಷಯಗಳನ್ನು ತಿಳಿತಾ ಸಾಗೋಣ. ಕೇಳಿದರೆ ಸಿಂಹದ ಗರ್ಜನೆಯನ್ನು 5 ಮೈಲಿ ದೂರ ಅಂದರೆ 8 ಕಿಲೋಮೀಟರ್ ವರೆಗೂ ಕೇಳ್ಬೋದಂತೆ. ಸಿಂಹಗಳು ಸಂಘಜೀವಿ, ಅವುಗಳ ಗುಂಪನ್ನು ಪ್ರೈಡ್ ಅಂತ ಕರೀತಾರೆ. ಸಿಂಹಗಳು ತಮ್ಮ

ದೇಶವನ್ನು ರಕ್ಷಿಸುವುದಕ್ಕಾಗಿ ಗುಂಪುಗಳಲ್ಲಿ ವಾಸ ಮಾಡ್ತವೆ. ನೀವು ನೋಡಿರ್ಬೋದು ಈ ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ಗಳಲ್ಲಿ ಅಥವಾ ವನ್ಯಜೀವಿಗಳ ಚಾನೆಲ್ಗಳಲ್ಲಿ ಎಲ್ಲೂ ಕೂಡ ಸಿಂಹ ಏಕಾಂಗಿಯಾಗಿ ಇರುವುದಿಲ್ಲ, ಆದಷ್ಟು ಸಂಘದಲ್ಲೇ ಇರುತ್ತೆ. ಅವುಗಳ ನಂಬಿಕೆ ಏನಪ್ಪ ಅಂತಂದರೆ ತಮ್ಮ ಗುಂಪು ದೊಡ್ಡದಿದ್ದಷ್ಟು ಅವು ಆಕ್ರಮಿಸಿಕೊಳ್ಳುವ ಪ್ರದೇಶವು ದೊಡ್ಡದಾಗಿರುತ್ತೆ ಅನ್ನುವಂಥದ್ದು. ಇನ್ನು ಸಿಂಹವು 190 ಕೆಜಿ ತೂಗಿದರೆ ಸಿಂಹಿಣಿಯು 130 ಕೆಜಿವರೆಗೂ ತೂಗತ್ತಂತೆ. ಹಾಗೆ ಈ ಸಿಂಹಗಳ ಜೀವಿತಾವಧಿ ಸರಿಸುಮಾರು 16-20 ವರ್ಷಗಳು. ಇಷ್ಟೇ ವರ್ಷ ನೋಡಿ ಪಾಪ ಈ ಸಿಂಹಗಳು ಬದುಕೋದು. ಅಂಥ ಸಿಂಹಗಳನ್ನು ಬೇಟೆಗಾಗಿ ತಮ್ಮ ಆಸೆಗಾಗಿ ಇಷ್ಟೋ ಲಕ್ಷ ಸಿಂಹಗಳನ್ನು ಆ ಕಾಲದಲ್ಲಿ ಬೇಟೆಯಾಡಿ ಅವುಗಳ ಜೀವವನ್ನು ಬಲಿ ತೆಗೆದುಕೊಂಡ ಕಾರಣ ಇಂದು ಈ ಸಿಂಹಗಳು ಅಳಿವಿನಂಚಿನಲ್ಲಿವೆ. ಹಾಗೆ ಈ ಸಿಂಹಗಳು ಹೆಚ್ಚು ಬೇಟೆಯಾಡುವುದು ಯಾರು ಹೇಳಿ? ಸಿಂಹಗಳಲ್ಲಿ ಹೆಚ್ಚು ಬೇಟೆಯಾಡೋದು ಗಂಡು ಸಿಂಹಗಳಲ್ಲ, ಬದಲಾಗಿ ಸಿಂಹಿಣಿ ಅಂದರೆ ಹೆಣ್ಣು ಸಿಂಹಗಳು ಬೇಟೆಯಾಡದಂತೆ. ಬೇಟೆಯಾಡಿ ತನ್ನ ಇಡೀ ಪರಿವಾರದ ಹೊಟ್ಟೆಯನ್ನು ತುಂಬಿಸುತ್ತೆ ಈ ಹೆಣ್ಣು ಸಿಂಹಗಳು. ಸಿಂಹಗಳು ಗಂಟೆಗೆ 5 ಮೈಲುಗಳಷ್ಟು ವೇಗದಲ್ಲಿ ಓಡಬಲ್ಲದು ಮತ್ತು 36 ಅಡಿಗಳಷ್ಟು ಜಿಗಿಯಬಲ್ಲದಂತೆ. ಸಿಂಹಗಳು ನಡೆಯುವಾಗ ಅವರ ಹಿಮ್ಮಡಿಗಳು ನೆಲವನ್ನು ಮುಟ್ಟೋದಿಲ್ವಂತೆ. ಹಾಗೆ ಇನ್ನೊಂದು ವಿಷಯ, ನಾವೆಲ್ಲ ವನರಾಜ ಅಂತ ಬಹಳ ಹೆಮ್ಮೆಯಿಂದ ಹೇಳುವ ಸಿಂಹಗಳು ಬೆಕ್ಕು ಸಂತತಿಯ ಅತ್ಯಂತ ಸೋಮಾರಿ ಪ್ರಾಣಿ ಅಂತಲೇ ಕರೆಸ್ಕೊಳ್ಳತ್ತಂತೆ. ಹಗಲಿನಲ್ಲಿ ಅವು 21-22 ಗಂಟೆಗಳ ಕಾಲ ನಿದ್ರೆಯನ್ನು ಮಾಡ್ತಾ ಪ್ರತಿದಿನ ಬೇಟೆಯಾಡಲು ಸುಮಾರು 2-3 ಗಂಟೆಗಳ ಸಮಯವನ್ನು ಮಾತ್ರ ವ್ಯಯಿಸುತ್ತೆ. ಸಿಂಹಗಳು ಹಸಿವಾದಾಗ ಮಾತ್ರ ಬೇಟೆಯಾಡುತ್ತೆ, ಇದನ್ನು ನಾವು ನೆನ್ಪಿಟ್ಕೋಬೇಕು. ಆದರೆ ನಾವು ಮನುಷ್ಯರೇನು ಮಾಡ್ತೀವಿ, ಬೇಕೋ ಬೇಡವೋ ಪ್ರತಿ ಪ್ರಾಣಿಗಳನ್ನು ಬೇಟೆ ಆಗ್ತಾ ಹೋಗ್ತೀವಿ ಅಲ್ವಾ?

ಕೇಳುಗರೆ, ಸಮಯ ಆಗಿದೆ 9:35. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಸಿಂಹ ದಿನದ ಕುರಿತಾಗಿ ಒಂದಷ್ಟು ಮಾತು ಮಾಹಿತಿಗಳನ್ನು ಹಂಚಿಕೊಳ್ತಾ ಸಾಕ್ತಾ ಇದ್ದೇವೆ. ನಮ್ಮ ಭಾರತಕ್ಕೆ ಇದೊಂದು ಹೆಮ್ಮೆಯ ವಿಷಯ. ಏನಪ್ಪ ಅಂತಂದರೆ, ಈ ಗಿರ್ ಸಿಂಹಗಳು ಪ್ರಪಂಚದಲ್ಲಿ ಆಫ್ರಿಕಾವನ್ನು ಬಿಟ್ಟರೆ ಸಿಂಹಗಳು ನೈಸರ್ಗಿಕವಾಗಿ ವಾಸಿಸುವ ಏಕೈಕ ದೇಶ ಅದು ನಮ್ಮ ಭಾರತ. ಗುಜರಾತ್ನ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಮ್ಮ ಏಷ್ಯಾದ ಗಿರ್ ಸಿಂಹಗಳು ಕಾಣಸಿಗುತ್ತೆ. ಈ ಸಿಂಹಗಳು ವಿಶೇಷವಾಗಿ ಗುಜರಾತ್ನ ಗಿರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡುಬರುತ್ತೆ. ಇತ್ತೀಚಿನ ಲೆಕ್ಕಾಚಾರದ ಪ್ರಕಾರ ಭಾರತದಲ್ಲಿ ಸಿಂಹಗಳ ಸಂಖ್ಯೆ ಸುಮಾರು 674 ಆಗಿದೆ. ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂರಕ್ಷಣಾ ಪ್ರಯತ್ನಗಳು ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆಯನ್ನು ಸ್ಥಿರಗೊಳಿಸಲು ಮತ್ತು ಸ್ವಲ್ಪ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಗಿರ್ ಸಿಂಹಗಳ ಸಂಖ್ಯೆ 2015 523 ಇದ್ದರೆ 2020 674 ಏರಿಕೆಯಾಗಿದೆ ಅಂತೆ. ಹೀಗೆ ಸಿಂಹಗಳ ಸಂತತಿ ಬೆಳೆಯಲಿ ಅಂತ ಆಶಿಸೋಣ.

ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಪ್ರತಿ ವರ್ಷ ಆಗಸ್ಟ್ 10ರಂದು ವಿಶ್ವ ಸಿಂಹ ದಿನವನ್ನು ಆಚರಿಸಲಾಗುತ್ತೆ. ಈ ವಿಶೇಷ ದಿನವನ್ನು ಆಚರಿಸುವ ಉದ್ದೇಶ ಸಿಂಹಗಳ ಸಂಖ್ಯೆ ಮತ್ತು ಅವುಗಳ ಸಂರಕ್ಷಣೆ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸುವಂಥದ್ದು. ಈ ಶಿಖರ ಪರಭಕ್ಷಕಗಳು ಸಸ್ಯಾಹಾರಿ ಸಂಖ್ಯೆಯನ್ನು ನಿಯಂತ್ರಿಸುವ ಮೂಲಕ ಒಟ್ಟಾರೆ ಪರಿಸರ ಸಮತೋಲನಕ್ಕೆ ಕೊಡುಗೆಯನ್ನು ನೀಡುತ್ತೆ. ನಾವೇನು ಮಾಡ್ತಾ ಇದ್ದೇವೆ, ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಕಾಡುಗಳನ್ನು ಕಡಿತಾ ಇದ್ದೇವೆ. ಅಭಿವೃದ್ಧಿ ಆಗಬೇಕು, ಹೆದ್ದಾರಿಗಳಾಗಬೇಕು, ದೊಡ್ಡ ದೊಡ್ಡ ಕಟ್ಟಡಗಳಾಗಬೇಕು ನಿಜ, ಆದರೆ ಕಾಡನ್ನು ಕಡಿದಾಗ ಆ ಪ್ರಾಣಿಗಳು ಎಲ್ಲಿ ತಾನೇ ಹೋಗಬೇಕು? ನಾವು ನಿತ್ಯ ಇತ್ತೀಚೆಗೆ ಟಿವಿಯಲ್ಲಿ ನೋಡ್ತೇವೆ, ಚಿರತೆಗಳು ಬಂತು, ಹೈನುಗಳು ಬಂತು ಅನ್ನೋ ಸುದ್ದಿಯನ್ನು. ಅವು ಪಾಪ ಎಲ್ಲಿ ಹೋಗಬೇಕು ಅಲ್ವಾ? ಹಾಗಾಗಿ ನಾವು ಚಿಂತಿಸುವ ಸಮಯ ಬಂದಿದೆ. ಆದಷ್ಟು ಕಾಡುಗಳನ್ನು ಉಳಿಸೋಣ, ಕಾಡುಗಳನ್ನು ಮರಗಳನ್ನು ಕಡಿಯುವುದನ್ನು ನಿಲ್ಲಿಸೋಣ. ಕಾಡು ಚೆನ್ನಾಗಿದ್ದರೆ ಮಾತ್ರ ಕಾಡಿನ ರಾಜ ಸುರಕ್ಷಿತವಾಗಿರ್ತಾನೆ ಅಲ್ವಾ? ಪರಿಸರದ ಸಮತೋಲನ ಕಾಯ್ದುಕೊಳ್ಳಲು ಈ ಗಂಭೀರ ಜೀವಿಗಳ ಉಳಿವು ಬಹಳ ಮುಖ್ಯ. ಕಾಡಿನ ರಾಜನ ಘರ್ಜನೆ ಎಂದಿಗೂ ನಿಲ್ಲದಿರರಿ. ಇದಾಗಿತ್ತು ಇಂದಿನ ವಿಶೇಷ ವಿಶ್ವ ಸಿಂಹ ದಿನ.

0: ನನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
1: ಅಮೃತ ಧಾರೆ ಕೋಟಿ ಜನುಮ ಜತೆಗಾತಿ.
0: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

0: ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರ ಭಾವ ಇವು ಸಮಾಜ ಸುಧಾರಣೆಯ ಪ್ರಮುಖ ಸೂತ್ರಗಳು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಶಕ್ತಿಗೂ ಇರಬೇಕಾದುದು ಸಮಾನ ಹಕ್ಕು.
1: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂದೇಶವೊಂದು ಹೀಗಿದೆ: ಸರ್ವರಿಗೂ ಸಮಾನವಾಗಿ ಬದುಕುವಂತೆ ಅವಕಾಶ ಕಲ್ಪಿಸುವುದೇ ನಿಜವಾದ ರಾಷ್ಟ್ರೀಯತೆ. ಈ ದೇಶದಲ್ಲಿ ಬದುಕಲು ನಾವು ಕಲಿಯಬೇಕಾದ ಮೊದಲ ಪಾಠ ಇದು.

ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಸಂದೇಶಗಳನ್ನು ಕೂಡ ಕಳುಹಿಸಿಕೊಟ್ಟಿದ್ದೀರಿ. ಮುಂದಿನ ಭಾಗದಲ್ಲಿ ನಿಮ್ಮ ಸಂದೇಶಗಳನ್ನು ನೋಡೋಣ. ಸಮಯ 9:59:30 ಹತ್ತು ಗಂಟೆಗೆ ಸರಿಯಾಗಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಸಭೆಯಲ್ಲಿಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ಯಾಂಕರ್ಗಳ ಪುಸ್ತಕ ಪುರಾವೆ ಮಸೂದೆ 2026 ಪರಿಶೀಲನೆ ಮತ್ತು ಅಂಗೀಕಾರಕ್ಕಾಗಿ ಮಂಡಿಸಲಿದ್ದಾರೆ. ಈ ಮಸೂದೆ ಬ್ಯಾಂಕರ್ಗಳ ದಾಖಲೆ ಪುಸ್ತಕಗಳಿಗೆ ಸಂಬಂಧಿಸಿದ ಸಾಕ್ಷ್ಯ ಕಾನೂನುಗಳನ್ನು ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಗೆ ಅನುಗುಣವಾಗಿ ನವೀಕರಿಸುವ ಉದ್ದೇಶ ಹೊಂದಿದೆ. ಭಾರತೀಯ ಹಜ್ ಯಾತ್ರಿಕರಿಗೆ ಉತ್ತಮ ಸೌಲಭ್ಯ ಒದಗಿಸುವ ಹಾಗೂ ಸೇವೆಗಳನ್ನು ಸರಳೀಕರಣಗೊಳಿಸುವ ಕುರಿತು ಭಾರತ ಮತ್ತು ಸೌದಿ ಅರೇಬಿಯಾದ ಉನ್ನತ ಅಧಿಕಾರಿಗಳು ಜಡ್ಡಾದಲ್ಲಿ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಶ್ವ ಸಿಂಹ ದಿನದ ಅಂಗವಾಗಿ ಸಂದೇಶ ಹಂಚಿಕೊಂಡಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ 2020 674 ಇದ್ದ ಭಾರತದ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ 2025 890 ಏರಿಕೆಯಾಗಿದೆ. ಆ ಮೂಲಕ ಕೇವಲ 5 32.2% ಬೆಳವಣಿಗೆ ದಾಖಲಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉತ್ತರ ಭಾರತದ ಪೂರ್ವ ರಾಜಸ್ಥಾನ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಮಧ್ಯಪ್ರದೇಶ, ಹರಿಯಾಣ, ಚಂಡೀಗಢ, ಪಂಜಾಬ್ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಈ ಪ್ರದೇಶಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ. ಕರ್ನಾಟಕದಲ್ಲೂ ಗುಡುಗು ಮಿಂಚು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಭಾರತೀಯ ನೌಕಾಪಡೆ ಹಾಗೂ ಅಮೆರಿಕ ನೌಕಾಪಡೆಯ ಸ್ಫೋಟಕ ಶಸ್ತ್ರಾಸ್ತ್ರ ವಿಲೇವಾರಿ ಇಒಡಿ ಸಮರಾಭ್ಯಾಸ 2026 ಇಂದಿನಿಂದ ಈ ತಿಂಗಳ 14 ಕೊಚ್ಚಿಯ ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ಜರುಗಲಿದೆ. ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕೆಬಿಎ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದಿನಿಂದ 16 ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿ ನಡೆಸಲಿದೆ. ಟೂರ್ನಿಯಲ್ಲಿ 19 ಮತ್ತು ಹಿರಿಯರ ವಿಭಾಗದಲ್ಲಿ ಪಂದ್ಯಗಳು ನಡೆಯಲಿವೆ. 621 ಆಟಗಾರರು ಕಣದಲ್ಲಿದ್ದಾರೆ. ಅಹಮದಾಬಾದ್ನಲ್ಲಿ ಇದೇ 13-23 18 ಫೀಬಾ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಕಪ್ ಟೂರ್ನಿಯನ್ನು ಆಯೋಜಿಸಲಾಗಿದೆ. ಆಗಸ್ಟ್ 14 ಭಾರತ ಜಪಾನ್ ಮುಖಾಮುಖಿಯಾಗಲಿರುವ ಮೊದಲ ಪಂದ್ಯದೊಂದಿಗೆ ಕ್ರೀಡಾಕೂಟ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಮತ್ತೊಮ್ಮೆ ಸೋಮವಾರದ ಬೆಳಕಿನ ಪ್ರಸಾರದಲ್ಲಿ ಪ್ರೀತಿಯ ಸ್ವಾಗತ. ಸ್ವಾಗತ ಕೋರ್ತಾ ಇರೋದು ನಿಮ್ಮ ರೇಡಿಯೋ ಸಖಿ ಅಖಿಲ. ಸಮಯ 10:05 ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಆಲಿಸುವಂತಹ ಕಾರ್ಯಕ್ರಮ ಇದು. ನಿನ್ನೆ ಭಾನುವಾರ ಇತ್ತು, ಇವತ್ತು ತಮ್ಮ ತಮ್ಮ ಕೆಲಸಕ್ಕೆ ಹೋಗುವವರು ಈಗಾಗಲೇ ತೆರಳಿರ್ತಾರೆ, ಹಾಗೆ ಗೃಹಿಣಿಯರು ತಮ್ಮ ತಮ್ಮ ಮನೆ ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಿರ್ತಾರೆ. ತಿಂಡಿ ಎಲ್ಲರದ್ದು ಆಗಿದೆ ಅಂತ ಭಾವಿಸ್ತೀನಿ. ಅಡುಗೆ ತಯಾರಿಯಲ್ಲಿರ್ತೀರಾ? ಟ್ಯೂನ್ ಮಾಡಿ ಕೇಳ್ತಾ ಇರಿ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮೂಡಿಬರ್ತಾ ಇದೆ ಸಿಂಹ ಜೋಡಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಆರ್ ಎನ್ ಜೇಗೋಪಾಲ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿರುವಂತಹ ಈ ಗೀತೆ. ಈ ಚಿತ್ರ ತೆರೆಕಂಡದ್ದು 1980.

ಓಲ್ಡೀಸ್ ಗೋಲ್ಡ್ನಲ್ಲಿ 1980ರ ದಶಕದಲ್ಲಿ ತೆರೆ ಕಂಡಂತಹ ಹಳೆಯ ಸಮುದ್ರ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ ಕೇಳಿದರೆ. ಮುಂದಿನ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇರುವಂತಹ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಚಿತ್ರ ಮೂಗನಸೇಡು.

1984ರಲ್ಲಿ ತೆರೆ ಕಂಡಂತಹ ಖೈದಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಹಾಗೂ ವಿಷ್ಣುವರ್ಧನ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಚಿವದೇಶಂಕರ್ ಅವರ ಸಾಹಿತ್ಯ ಸಂಗೀತ ಚಕ್ರವರ್ತಿ. ವಿಷ್ಣುದಾದ ಅವರು ಬರೀ ಆಕ್ಷನ್ಗೆ ಮಾತ್ರ ಅಲ್ಲ, ಸಂಗೀತದಲ್ಲೂ ಕೂಡ ಧ್ವನಿಯಾಗಿ ಸಯ್ಯನಿಸಿಕೊಂಡಿದ್ರು ಅಲ್ವಾ? 80ರ ದಶಕದ ಪ್ರೀತಿ ಪ್ರೇಮಕ್ಕೆ ಒಂದು ಬೇರೆನೇ ತೂಕ ಇತ್ತು ಅಂತಲೇ ಹೇಳ್ಬೋದು. ಕಣ್ಣು ಕಣ್ಣುಗಳ ಮಾತು, ರೇಡಿಯೋದಲ್ಲಿ ಬರೋ ಹಾಡುಗಳ ಮುಖಾಂತರ ಪ್ರೀತಿ ವ್ಯಕ್ತಪಡಿಸ್ತಿದ್ದಂತಹ ಆ ದಿನಗಳೇ ಚಂದ. ಈಗ ಪ್ಲೇ ಆಗ್ತಿರೋ ಈ ಮಧುರ ಗೀತೆ ಕೇಳ್ತಾ ನಿಮ್ಮ ಆ ದಿನಗಳನ್ನು ನೆನಪಿಸ್ಕೊಳ್ಳಿ. ಶ್ರೀಮಾನ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವಂತಹ ಈ ಗೀತೆ.

ರಾಮ ಪರಶುರಾಮ ಚಿತ್ರದ ಗೀತೆಯನ್ನು ಆಲಿಸಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ರಾಜನ್ ನಾಗೇಂದ್ರ ಅವರ ಸಂಗೀತವಿದ್ದಂತಹ ಈ ಗೀತೆ.

0: ಮಹಾಭಾರತ ಹೀಗೆಂದಿದೆ. ಊರಲ್ಲೊಂದು ಕೆರೆ ಇದ್ದರೆ ಅದು 10 ಬಾವಿಗಳಿಗೆ ಸಮಾನ. ಒಂದು ಸರೋವರವಿದ್ದರೆ ಅದು 10 ಕೆರೆಗಳಿಗೆ ಸಮಾನ. ಓರ್ವ ಮಗ ಅಥವಾ ಮಗಳು 10 ಸರೋವರಗಳಿಗೆ ಸಮಾನ. ಊರಲ್ಲೊಂದು ಮರವಿದ್ದರೆ ಅದು 10 ಮಕ್ಕಳಿಗೆ ಸಮಾನ.
1: ಗಿಡಮರಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಗಿಡ ಮರ ಬೆಳೆಸಿ ಜೀವ ಸಂಕುಲ ಉಳಿಸಿ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯ

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸಮಯ 10:35 ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಿ. 1980ರ ದಶಕದಲ್ಲಿ ತೆರೆ ಕಂಡಂತಹ ಗೀತೆಗಳನ್ನ ಆಲಿಸ್ತಾ ಸಾಕ್ತಾ ಇದ್ದೇವೆ. ಕೇಳಿ ಕೆರಳಿದ ಸಿಂಹ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಇರುವಂತಹ ಈ ಗೀತೆ.

ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಶ್ರಾವಣ ಬಂತು ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದ್ದಂತಹ ಗೀತೆ ಇದಾಗಿತ್ತು. ಪ್ರಸಾರವಾದಂತಹ ಗೀತೆಗಳನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳನ್ನು ನೀವು ಕಳುಹಿಸಿಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಮುಂದಿನ ಗೀತೆ ಶ್ರೀಮಂತನ ಮಗಳು ಚಿತ್ರದಿಂದ ಎಸ್ ಜಾನಕಿ ಹಾಗೂ ಎಸ್ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

ಮುಂದಿನ ಗೀತೆ ಊರಿಗೆ ಉಪಕಾರಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು ಧ್ವನಿಯಾಗಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ ಸಂಗೀತ ಸತ್ಯಮ್ ಅವರದ್ದು.

ಮುಂದಿನ ಗೀತೆ ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ಎಂ ರಂಗಾರಾವ್, ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಚಿತ್ರ ಸಮಯದ ಗೊಂಬೆ.

ಒಂದು ಗಂಟೆಗಳ ಕಾಲ ಓಲ್ಡ್ ಈಸ್ ಗೋಲ್ಡ್ನಲ್ಲಿ 1980ರ ದಶಕದ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಸಂದೇಶಗಳಂತೂ ಪ್ರವಾಹೋಪಾದಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಎಲ್ಲ ಸಂದೇಶಗಳನ್ನು ಓದೋದು ಸಾಧ್ಯ ಇಲ್ಲ. ಎಲ್ಲರ ಸಂದೇಶಗಳು ಇದನ್ನೇ ಹೇಳುತ್ತೆ, ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮೂಡಿಬಂದಂತಹ ಹಳೆಯ ಚಿತ್ರಗೀತೆಗಳು ಮನಸ್ಸಿಗೆ ಮುದವನ್ನು ನೀಡ್ತು ಅಂತ. ಇಂದು ನಟಿ ಮಾಲಾಶ್ರೀ ಅವರ ಜನ್ಮದಿನ ಕೂಡ, ಹಾಗಾಗಿ ಅವರ ಚಿತ್ರದ ಒಂದು ಗೀತೆಯನ್ನು ಕೊನೆಯ ಗೀತೆಯಾಗಿ ಆಲಿಸೋಣ. ನಂಜುಂಡಿ ಕಲ್ಯಾಣ ಚಿತ್ರದ ಗೀತೆಗೆ ಧನಿಯಾಗಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು ಚಿ ಉದಯಶಂಕರ್ ಅವರ

ಸಮಯ 10:57 ಸೋಮವಾರದ ಬೆಳಕಿನ ಪ್ರಸಾರದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಸಖಿ ಅಖಿಲ. ಖುಷಿಯಾಗಿರಿ, ನಗ್ತಾ ಇರಿ. ಮತ್ತೊಂದು ಪ್ರಸಾರದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸರ್ಕಾರಿ ಇ ಮಾರುಕಟ್ಟೆ ಜೆಮ್ನ ಒಟ್ಟು ವಹಿವಾಟು ಮೌಲ್ಯ ಕಳೆದ ಒಂದು ದಶಕದಲ್ಲಿ 422 ಕೋಟಿ ರೂಪಾಯಿಗಳಿಂದ 1.55 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದು ತುಮಕೂರು ಜಿಲ್ಲೆಯ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದು ಬಳಿಕ ಸ್ಥಳೀಯ ಅಧಿಕಾರಿಗಳು ಹಾಗೂ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ. ಇದೇ 15ರಂದು 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ನಿಮಿತ್ತ ಫ್ರೀಡಂ ಫೆಸ್ಟಿವಲ್ ಆಯೋಜಿತವಾಗಿದೆ. ಮಕ್ಕಳು ಹಾಗೂ ಪಾಲಕರಿಗೆ ವಿಶೇಷ ಮಾರ್ಗದರ್ಶಿತ ವಿಧಾನಸೌಧ ಪ್ರವಾಸ ಆಯೋಜಿಸಲಾಗಿದೆ. ನೌಕಾಪಡೆ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣಸ್ವಾಮಿನಾಥನ್ ಇಂದಿನಿಂದ ಮಾರಿಷಸ್ಗೆ 4 ದಿನಗಳ ಅಧಿಕೃತ ಭೇಟಿಯಲ್ಲಿದ್ದಾರೆ. ಮಾರಿಷಸ್ನೊಂದಿಗೆ ದ್ವಿಪಕ್ಷೀಯ ಕಡಲ ಸಹಕಾರ ಮತ್ತು ರಕ್ಷಣಾ ಸಂಬಂಧಗಳನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶಪ್ರೇಮ ಮತ್ತು ರಾಷ್ಟ್ರೀಯ ಏಕತೆಯನ್ನು ಉತ್ತೇಜಿಸುವ ರಾಷ್ಟ್ರವ್ಯಾಪಿ ಅಭಿಯಾನದ ಭಾಗವಾಗಿ ನಾಗಾಲ್ಯಾಂಡ್ನ ಕೊಹಿಮಾದಲ್ಲಿಂದು ಭಾರತೀಯ ಜನತಾ ಪಾರ್ಟಿ ಹರ್ಘರ್ ತಿರಂಗ ಬೈಕ್ ರ್ಯಾಲಿಯನ್ನು ಆಯೋಜಿಸಿತ್ತು. ಹೋರ್ಮುಜ್ ಜಲಸಂಧಿ ಹಾಗೂ ಪರ್ಷಿಯನ್ ಕೊಲ್ಲಿಯ ಭದ್ರತೆ ಮತ್ತು ಸುಸ್ಥಿರ ಪ್ರಗತಿಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶ ಹೊಂದಿರುವ ಕಾರ್ಯತಂತ್ರ ಕ್ರಿಯಾ ಯೋಜನೆಯ ಮೂಲ ವಿವರಗಳಿಗೆ ಇರಾನ್ ಸಂಸತ್ತು ಅನುಮೋದನೆ ನೀಡಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 19 ಅಂಕಗಳ ಇಳಿಕೆಯೊಂದಿಗೆ 78,479 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 5 ಅಂಕಗಳ ಇಳಿಕೆಯ ನಂತರ 24,567 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 8 ಪೈಸೆ ಇಳಿಕೆಯೊಂದಿಗೆ 95.25 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಆತ್ಮೀಯ ಕೇಳುಗರೆ ಎಲ್ಲರಿಗೂ ಸೋಮವಾರದ ಮಧ್ಯಾಹ್ನದ ಕಾರ್ಯಕ್ರಮಗಳಿಗೆ ಆತ್ಮೀಯ ಸ್ವಾಗತ. ಹೇಳ್ತಾ ಇರೋದು ನಿಮ್ಮ ಗೆಳತಿ ನಂದಿನಿ.

ಆತ್ಮೀಯ ಕೇಳುಗರೆ, ಈ ಮಧ್ಯಾಹ್ನದ ಕಾರ್ಯಕ್ರಮಗಳಲ್ಲಿ ಸೂಪರ್ ಹಿಟ್ ಹೊಸ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಮೂಡಿ ಬರಲಿದೆ ನಿಮಗಾಗಿ. ಆನಂತರ ಕಲಾಭಾರತಿ ಚದುರಂಗ ಚತುರನೋರ್ವನ ಕುರಿತಾಗಿ ಮಾತನಾಡೋಣ ಇಂದು. ಕರೆಗುಂದು ಹಾಡು 12:05, ಆನಂತರ ಇಮೇಲ್ ಹಾಗೂ ಪತ್ರಾಧಾರಿತ ಕಾರ್ಯಕ್ರಮ 1:20, 2:15 ಸ್ಪಂದನ. ಇಮೇಲ್ ಮೂಲಕ ನೀವು ನಮ್ಮ ಕಾರ್ಯಕ್ರಮಗಳನ್ನು ಕೇಳಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿರ್ತೀರಲ್ಲ, ಆ ಕುರಿತಾದ ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರತಾನ, 4:00-5:00 ಸಮಯದಲ್ಲಿ ಪರಿಮಳ ಮುಕ್ತ ಮಾತುಕತೆಯ ವೇದಿಕೆ. ಕಂಠದಾನ ಕಲಾವಿದರ ಕುರಿತಾಗಿ ನಾವು ಮಾತಾಡ್ತಾ ಸಾಗೋಣ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇನ್ನೀಗ ಕೇಳಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹೊಸ ಹಾಡುಗಳು.

ದ್ವಿಜ ಚಿತ್ರಕ್ಕಾಗಿ ಮನೋಜವಂ ಆತ್ರೇಯ ಅವರು ಹಾಡಿದ ವಿ ವಿ ಗೋಪಾಲ್ ಅವರ ಸಾಹಿತ್ಯ, ಪ್ರಬೋದ್ ಶ್ಯಾಮ್ ಹಾಗೂ ಹೇಮಾದ್ರಿ ಶ್ರೀನಿವಾಸ್ ಅವರ ಸಂಗೀತ ಸಂಯೋಜನೆ ಇದ್ದ ಗೀತೆಯನ್ನ ಕೇಳಿದ್ರಿ. 11:10:25 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಣಿ ಟ್ಯೂನ್ ಮಾಡಿದ್ದೀರಾ.

ಶಶಿರಾಜ್ ಕವೂರ್ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ, ಬಿ ಅಬ್ಬಿ ಅವರು ಹಾಡಿದ್ದಾರೆ. ಕಲಾವಿದರ ಜೊತೆಗೆ ಕಾಂತಾರ ಲೆಜೆಂಡ್ ಚಾಪ್ಟರ್ 1 ಚಿತ್ರದ ಗೀತೆ ಇದು.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ನೋಡಿದವರು ಏನಂತಾರೆ ಈ ಚಿತ್ರದ ಗೀತೆ ಇದು. ಕೀರ್ತನ್ ಹೊಳ್ಳ, ಮಯೂರೇಶ್ ಮತ್ತು ಸಂಗಡಿಗರು ಜಯಂತ್ ಕಾಯ್ಕಿಣಿ ಅವರ ಗೀತೆಯನ್ನು ಹಾಡಿದ್ರು. ಮಯೂರೇಶ್ ಅಧಿಕಾರಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್.

ನಮಸ್ತೆ, ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ. ವಿವಿಧ ಭಾರತಿ ಎಫ್ ಎಂ ನಾನು ಸದಾ ಕೇಳ್ತೀನಿ. ತುಂಬಾ ಇಷ್ಟದ ಸ್ಟೇಷನ್ ನಂಗಿದು. ನೀವು ಕೇಳಿ ಆನಂದಿಸಿ, ಕಿವಿಗೊಳ್ಳೆದು. ಜೈ ವಿವಿಧ ಭಾರತಿ.

0: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಅದ್ಧೂರಿ ಚಿತ್ರದ ಅದ್ಧೂರಿಯಾದ ಗೀತೆ ಈಗ ಮೂಡಿ ಬರ್ತಾ ಇದೆ. ವಿ ಹರಿಕೃಷ್ಣ ಅವರ ಸಂಗೀತ, ಎ ಪಿ ಅರ್ಜುನ್ ಅವರ ಸಾಹಿತ್ಯ, ಗೀತೆಯನ್ನ ಹಾಡಿದ್ದಾರೆ ವಾಣಿ ಹರಿಕೃಷ್ಣ.

ಆತ್ಮೀಯ ಕೇಳುಗರೆ, ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿದ್ದೀರಾ. ಈ ಸಮಯ 11:31. ಇನ್ನೀಗ ಕಲಾಭಾರತಿ ಕಾರ್ಯಕ್ರಮ ನೀವು ಆಲಿಸುವ ಸಮಯ. ಚದುರಂಗ ಚತುರ ರಮೇಶ್ ಬಾಬು ಪ್ರಜ್ಞಾನಂದ, ಆರ್ ಪ್ರಜ್ಞಾನಂದ ಅವರ ಹುಟ್ಟಿದ ದಿನ ಇಂದು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರ ಸಾಧನೆಗಳತ್ತ ಸ್ವಲ್ಪ ನಾವು ಗಮನ ಹರಿಸೋಣ. ಅವರ ಪ್ರತಿಭೆಯನ್ನು ಗಮನಿಸುತ್ತಾ ಏನೆಲ್ಲ ಸಾಧನೆಗಳನ್ನು ಚದುರಂಗದಾಟದಲ್ಲಿ ಆ ಚಿಕ್ಕ ಪ್ರಾಯದವರು ಮಾಡಿದ್ದಾರೆ, ಪ್ರಜ್ಞಾನಂದ ಅಥವಾ ಪ್ರಗ್ ಅಂತಲೇ ತಮ್ಮ ಅಭಿಮಾನಿಗಳ ಪೈಕಿ ತುಂಬ ಹೆಸರುವಾಸಿಯಾದಂಥವರು ಪ್ರಜ್ಞಾನಂದ ಚದುರಂಗ ಚತುರ. ಇವರ ಕುರಿತಾಗಿ ಮಾತುಕತೆಯನ್ನು ಆಡ್ತಾ ಸಾಗೋಣ ಕಲಾಭಾರತಿ ಕಾರ್ಯಕ್ರಮದಲ್ಲಿ.

0: ಕದಿಂಗಳ ಬಾಲೆ ಚಿತ್ರಕ್ಕಾಗಿ ವಾಣಿ ಜಯರಾಮ್, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ ಗುಣಸಿಂಗ್ ಅವರ ಸಂಗೀತ, ಎಸ್ ಎಂ ಪಾಟೀಲ್ ಅವರ ಸಾಹಿತ್ಯವಿದ್ದ ಗೀತೆಯನ್ನ ಕೇಳಿದಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಭಾರತದ ಸ್ವಂತ ಆಟ, ಭಾರತದಲ್ಲಿ ಉದಯಿಸಿದ ಸ್ವಂತ ದೇಸಿಯ ಆಟ ಚದುರಂಗ, ಇದರಲ್ಲಿ ಚತುರ ನೆನೆಸಿಕೊಂಡಿದ್ದಾರೆ ಇಂದಿನ ದಿನಗಳಲ್ಲಿ ಆರ್ ಪ್ರಜ್ಞಾನಂದ ಅವರು. ಇದು ನಮ್ಮೆಲ್ಲರಿಗೂ ಭಾರತೀಯರಿಗೆ ಹೆಮ್ಮೆಯ ವಿಷಯ. ಅವರ ಜನ್ಮದಿನ ಇಂದು ಆಗಸ್ಟ್ 10. ಇವರು ಹುಟ್ಟಿದ್ದು ಆಗಸ್ಟ್ 10 2005. ಚೆನ್ನೈನಲ್ಲಿ ಜನಿಸಿದ ಪ್ರಜ್ಞಾನಂದ ಅವರು 2018 ಗ್ರ್ಯಾಂಡ್ ಮಾಸ್ಟರ್ ಬಿರುದು ಪಡೆದುಕೊಂಡರು. ಅಂಥ ಚತುರ ಆಟಗಾರ ತಮ್ಮ 13ನೇ ವಯಸ್ಸಿಗೆ ಗ್ರ್ಯಾಂಡ್ ಮಾಸ್ಟರ್ ಟೈಟಲನ್ನು ಮುಡಿಗೇರಿಸಿಕೊಂಡಿದ್ದರು.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಚದುರಂಗ ಚತುರ ಆರ್ ಪ್ರಜ್ಞಾನಂದ ಅವರ ಜನ್ಮದಿನದ ಅಂಗವಾಗಿ ಅವರ ಸಾಧನೆಗಳತ್ತ ನಾವು ಸ್ವಲ್ಪ ಗಮನ ಹರಿಸ್ತಾ ಇದ್ದೇವೆ. ಚಿಕ್ಕ ವಯಸ್ಸಿಗೆ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ ಪ್ರಜ್ಞಾನಂದ ಅವರು. ಫಿಡೆ ರೇಟಿಂಗ್ ಪ್ರಕಾರ ಇವರದು 2750 ರ್ಯಾಂಕ್ ಇವರದಾಗಿದೆ. ಹಾಗೆ ಇವರು ವಿಶ್ವ ರ್ಯಾಂಕಿಂಗ್ನಲ್ಲಿ ನಂಬರ್ 12 ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು 2018 ಪಡ್ಕೊಂಡ್ರು ಇವರು. ಇವರ ಇನ್ನಷ್ಟು ಸಾಧನೆಗಳನ್ನು ನೋಡೋದಕ್ಕೂ ಮುಂಚೆ ಇವರ ಒಡಹುಟ್ಟಿದ ಅಕ್ಕ ವೈಶಾಲಿ ಕೂಡ ಚದುರಂಗ ಆಟದಲ್ಲಿ ಚತುರೆ ಅಂತ ಅನ್ನಿಸ್ಕೊಂಡಿದ್ದಾರೆ. ಹಾಗೆ ಈ ಅಕ್ಕ ತಮ್ಮ ಜೋಡಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲನ್ನು ಪಡೆದ ಮೊದಲ ಅಕ್ಕ ತಮ್ಮ ಜೋಡಿ ಅಂತ ಕೂಡ ಅನ್ನಿಸ್ಕೊಂಡಿದ್ದಾರೆ. ಈ ವಿಷಯಕ್ಕೂ ಕೂಡ ಭಾರತೀಯರೆಲ್ಲರೂ ಹೆಮ್ಮೆ ಪಡಬೇಕಾದ ಸಂದರ್ಭ ಇದಾಗಿದೆ. ನಾವೆಲ್ಲರೂ ಮನಸಾರೆ ಪ್ರಜ್ಞಾನಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಮುಂದಿನ ಗೀತೆಯನ್ನು ಕೇಳಿ ಬರೋಣ.

ಎಟಿ ರವೀಶ್ ಅವರ ಸಂಗೀತ, ಅಜಯ್ ವೇದಾಂತಿ ಅವರ ಸಾಹಿತ್ಯವಿರುವ ಈ ಗೀತೆ, ಕಿಲಾಡಿಗಳು ಚಿತ್ರದ್ದು, ಅಭಿಜಿತ್ ಭಟ್, ರಿಷಿಕೇತು ಮತ್ತು ಸಂಗಡಿಗರು ಹಾಡಿದ್ದಾರೆ.

0: ಕೇಳ್ತಾ ಇದ್ದೀರಾ ಕಲಾಭಾರತಿ ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಚದುರಂಗ ಚತುರ ಆರ್ ಪ್ರಜ್ಞಾನಂದ ಅವರ ಜನ್ಮದಿನದ ಅಂಗವಾಗಿ ಇವತ್ತಿನ ವಿಶೇಷ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿಯಲ್ಲಿ ನಾನಾಗಲೇ ಹೇಳಿದೆ, ಇವರ ಒಡ ಹುಟ್ಟಿದವರಾದ ಅಕ್ಕ ವೈಶಾಲಿ ಕೂಡ ಇವರಷ್ಟೇ ಚತುರೆ ಈ ಒಂದು ಆಟದಲ್ಲಿ ಅಂತ. ಚದುರಂಗ ಆಟದಲ್ಲಿ ನಾರ್ವೆ ಚೆಸ್ 2026 ಚಾಂಪಿಯನ್ಶಿಪ್ನಲ್ಲಿ ಈ ಟೂರ್ನಮೆಂಟ್ ಗೆದ್ದ ಮೊದಲ ಭಾರತೀಯ ಅಂತ ಅನ್ನಿಸ್ಕೊಂಡಿದ್ದಾರೆ ಪ್ರಜ್ಞಾನಂದ ಅವರು. ಅಲ್ಲಿ ವಿಶ್ವದ ನಂಬರ್ ಒನ್ ಗ್ರ್ಯಾಂಡ್ ಮಾಸ್ಟರ್ ಮ್ಯಾಗ್ನಸ್ ಕಾರ್ಲ್ಸನ್ ಅವರನ್ನು ಎರಡು ಬಾರಿ ಕ್ಲಾಸಿಕಲ್ ಆಟದಲ್ಲಿ ಸೋಲಿಸಿದ ಹೆಮ್ಮೆ ಇವರದು. ಹಾಗೆ 2025 ಫಿಡೆ ಸರ್ಕ್ಯೂಟ್, ಈ ಫಿಡೆ ಸರ್ಕ್ಯೂಟ್ ಅನ್ನೋದು, ಫಿಡೆ ಅನ್ನೋದು ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅಂತ ಅರ್ಥ ಬರುತ್ತೆ. ಇದರಿಂದ ಕ್ಯಾಂಡಿಡೇಟ್ಸ್ ಟೂರ್ನಿಗೆ ಅರ್ಹತೆ ಪಡೆದಂತಹ ಒಂದು ಹಿರಿಮೆ ಪ್ರಜ್ಞಾನಂದ ಅವರದು. ಇದೇ ರೀತಿ 2024 ಚೆಸ್ ಒಲಂಪಿಯಾಡ್ನಲ್ಲಿ ಭಾರತವನ್ನು ಏನು ರೆಪ್ರೆಸೆಂಟ್ ಮಾಡ್ತಾ ಚಿನ್ನದ ಪದಕವನ್ನು ಇವರು ಗೆದ್ದುಕೊಂಡಿದ್ದಾರೆ. 2023 ಚೆಸ್ ವಿಶ್ವಕಪ್ನಲ್ಲಿ ಫೈನಲ್ಗೆ ಹೋಗಿ ಎರಡನೇ ಸ್ಥಾನವನ್ನು ಇವರು ಅಲಂಕರಿಸಿದರು. ಎಲ್ಲ ಸಾಧನೆಗಳನ್ನು ನೋಡ್ತಾ ಇದ್ದರೆ ನಿಜವಾಗಲೂ ಅತಿ ಚಿಕ್ಕ ವಯಸ್ಸಿಗೆ ಎಂಥ ಚತುರ ಈತ ಅಂತ ಅನಿಸುತ್ತೆ. ಚದುರಂಗದಾಟ ಆಡೋದು ಸುಲಭ ಅಲ್ಲ. ಆ ಚತುರತೆಯನ್ನು ಬೆಳೆಸಿಕೊಂಡಂತಹ ಪ್ರಜ್ಞಾನಂದ ಅವರು ಭಾರತದ ಹೆಮ್ಮೆ ಅಂತ ಹೇಳಬಹುದು.
1: ಹೇ ಹೇ ಹೇ ಹೇ

0: ಮೈಯನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು, ಬೇಗ ಬೇಗ ಬೇಗ ಆಡು ಆಟ ಆಡು, ನೀ ಆಡು ಆಡು ಆಡಿ ನೋಡು, ಮಹಾರಾಜ ಹೇ ರಾಣಿ ಏ ಜಾಕಿ ಓ ಜೋಕರ್ ಎದುರಲ್ಲಿ ನಿಗಾ ಇಡು.
1: ಇದಂತೂ ಒಂದು ರೀತಿ ಹಳೆಯ ಜನಪ್ರಿಯ ಗೀತೆ ಅಂತಲೇ ಹೇಳ್ಬೋದು. ದ್ವಾರಕೀಶ್ ಅವರ ಅಭಿನಯದ ಚಿತ್ರ ಕುಳ್ಳ ಏಜೆಂಟ್ 0000 ಈ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರು ಹಾಡಿದ ಕ್ಲಾಸಿಕ್ ಸಾಂಗ್. ಚಿವದಿಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಹಳೆಯ ಹಾಡಾದರೂ ಇಂದಿಗೂ ಕೂಡ ಇದು ಒಂದು ರೀತಿ ಕೇಳುಗರನ್ನು ಹಿಡಿದುಕೊಳ್ಳುವಂತಹ ಒಂದು ಸಾಂಗ್ ಅಂತಲೇ ಹೇಳ್ಬೋದು. ಇನ್ನು ಪ್ರಜ್ಞಾನಂದ ಅವರ ಮುಂದಿನ ಏನು ಅತಿದೊಡ್ಡ ಇವೆಂಟ್ಗಳು ಏನೇನಿದೆ ಅಂತ ನೋಡೋದಾದರೆ, ಆಗಸ್ಟ್ನಲ್ಲಿ ಅಂದರೆ ಈ ದಿನದಿಂದಲೇ ಆಗಸ್ಟ್ 10-20 2026 ಇದೇ ಇಸ್ವಿಯಲ್ಲಿ ಸೇಂಟ್ ಲೂಯಿಸ್ USAನಲ್ಲಿ ಕ್ಲಾಸಿಕಲ್ ಫಾರ್ಮ್ಯಾಟ್ನಲ್ಲಿ ಇವರು ಆಟವನ್ನು ಆಡಲಿದ್ದಾರೆ. ಅದೇ ರೀತಿ ಆಗಸ್ಟ್ ಇದೇ ತಿಂಗಳಲ್ಲಿ 22-27 ಮತ್ತೊಂದು ಫಾರ್ಮ್ಯಾಟ್ನಲ್ಲಿ GCT ಫೈನಲ್ಸ್ ಅನ್ನೋದನ್ನು ಇವರು ಆಡಲಿದ್ದಾರೆ. GCT ಅಂದರೆ ಗ್ರ್ಯಾಂಡ್ ಚೆಸ್ ಟೂರ್ನಮೆಂಟ್ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನದಲ್ಲಿದ್ದು 24.5 ಪಾಯಿಂಟ್ಗಳನ್ನು ಇವರು ಗಳಿಸ್ಕೊಂಡಿದ್ದಾರೆ. ಇದೇ ರೀತಿ ಸೆಪ್ಟೆಂಬರ್ನಲ್ಲಿ ನವೆಂಬರ್ನಲ್ಲಿ ಇವರ ಅನೇಕ ಪ್ರಮುಖ ಟೂರ್ನಮೆಂಟ್ಗಳು ನಡೆಯಲಿದೆ. ಈ ಎಲ್ಲ ಟೂರ್ನಮೆಂಟ್ಗಳಲ್ಲೂ ಈ ಯುವ ಪ್ರತಿಭೆ ಭಾರತವನ್ನು ಪ್ರತಿನಿಧಿಸುವುದಲ್ಲದೆ ಬಹಳಷ್ಟು ಯಶಸ್ಸನ್ನು ಕಾಣಲಿ, ಅತ್ಯುತ್ತಮ ರ್ಯಾಂಕಿಂಗ್ ಪಡೆದು ಅದನ್ನು ಉಳಿಸಿಕೊಂಡು ಇನ್ನಷ್ಟು ಹೆಸರುವಾಸಿಯಾಗಲಿ ಅಂತ ಅವರ ಈ ಬರ್ತ್ಡೇ ದಿನ ಅವರಿಗೆ ಶುಭ ಹಾರೈಕೆಗಳೊಂದಿಗೆ, ಹುಟ್ಟುಹಬ್ಬದ ಶುಭಾಶಯಗಳ ಜೊತೆ ಜೊತೆಗೆ ಯಶಸ್ಸಿನ ಹಾರೈಕೆಗಳು ಎಲ್ಲ ಭಾರತೀಯರ ಪರವಾಗಿ, ಎಲ್ಲ ಕೇಳುಗರ ಪರವಾಗಿ, ನಮ್ಮ ವಿವಿಧ ಭಾರತೀಯ ಕೇಳುಗರ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಹಾರೈಸೋಣ. ಎಲ್ಲ ಯಶಸ್ಸು ಪ್ರಜ್ಞಾನಂದ ಅವರಿಗೆ ದೊರಕಲಿ ಅಂತ ಹಾರೈಸ್ತಾ ಮುಂದಿನ ಗೀತೆಯನ್ನು ಕೇಳಿ ಆನಂದಿಸಿ. ಕಲಾಭಾರತಿ ಕಾರ್ಯಕ್ರಮ ಆರ್ ಪ್ರಜ್ಞಾನಂದ ಚತುರನ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಭಾರತೀಯ ಹೆಮ್ಮೆ ಈತ, ಭಾರತಕ್ಕೆ ತುಂಬ ಗರ್ವದ ವಿಷಯ ಇವರು ಇಷ್ಟೆಲ್ಲ ಸಾಧನೆಯನ್ನು ಮಾಡಿರೋದು ಚದುರಂಗದ ಆಟದಲ್ಲಿ. ಅದು ಭಾರತದ ಮೂಲ ಈ ಆಟಕ್ಕೆ ಮೂಲ ನಮ್ಮ ದೇಶವೇ ಆಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಪ್ರತಿಭೆಗಳು, ಇಂಥ ಯುವ ಪ್ರತಿಭೆಗಳು ಮೂಡಲಿ ನಮ್ಮ ದೇಶದಲ್ಲಿ ಅಂತ ಹಾರೈಸ್ತಾ ಪ್ರಜ್ಞಾನಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕೋರ್ತಾ ಮುಂದಿನ ಗೀತೆಯನ್ನು ಕೇಳಿ ಆನಂದಿಸಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯ ಆದಿವಾಸಿ ರಕ್ಷಣಾ ಪರಿಷತ್ ರಾಜ್ಯದ ಆದಿವಾಸಿ ಸಮುದಾಯಗಳ ಹಕ್ಕು, ಸಮಸ್ಯೆ ಹಾಗೂ ಅಭಿವೃದ್ದಿಯ ಅಗತ್ಯತೆಗಳ ಕುರಿತು ಹೋರಾಟ ಮತ್ತು ಜಾಗೃತಿ ಮೂಡಿಸುತ್ತಿರುವುದು ಶ್ಲಾಘನೀಯ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ನೆಹರು ಕ್ರೀಡಾಂಗಣದಲ್ಲಿ 32ನೇ ವಿಶ್ವ ಆದಿವಾಸಿ ದಿನಾಚರಣೆ ಹಾಗೂ ಆದಿವಾಸಿಗಳ ಕಲಾಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದು ವಿಜಯನಗರ ಜಿಲ್ಲೆಯಾದ್ಯಂತ ರಾಷ್ಟೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. 1 ರಿಂದ 19 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಅಲ್ಬೆಂಡಜೋಲ್ ಮಾತ್ರೆಗಳನ್ನು ನೀಡಿ ಜಂತುಹುಳು ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು, ಈ ಕುರಿತು ಜಿಲ್ಲಾ ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಆರೋಗ್ಯ ಅಧಿಕಾರಿ ಡಾ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಜಂತುಹುಳಿನ ಮನುಷ್ಯನ ದೇಹದಲ್ಲಿ ಏನಾದರೂ ಪ್ರವೇಶ ಮಾಡಿದಾಗ ಮಕ್ಕಳಲ್ಲಿ ಅಪೌಷ್ಟಿಕತೆ ಉಂಟಾಗುತ್ತೆ ಮತ್ತೆ ರಕ್ತಹೀನತೆ ಆಗುತ್ತೆ. ಇದರಿಂದ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆನು ಕುಂಠಿತವಾಗುತ್ತೆ. ಸಾಮಾನ್ಯವಾಗಿ ಜಂತುಹುಳಿನಿಂದ ನಾವು ನಿವಾರಣೆ ಆಗ್ಬೇಕಂದ್ರೆ ನಮ್ಮ ಮನೆ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಬಯಲಿನಲ್ಲಿ ಬಹಿರ್ದೆಸೆ ಮಾಡಬಾರದು, ಶೌಚಾಲಯನ ಬಳಸಬೇಕು, ಕೈಯನ್ನು ಶುಭ್ರವಾಗಿ ತೊಳೆದು ಊಟ ಮಾಡಬೇಕಾಗುತ್ತೆ, ಜೊತೆಗೆ ಎಲ್ಲ ತರಕಾರಿ ಹಣ್ಣುಗಳನ್ನು ಶುಭ್ರವಾಗಿ ನೀರಿನಿಂದ ತೊಳೆಯಬೇಕು, ಜೊತೆಗೆ ಕೈ ಬೆರಳಿನ ಉಗುರುಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಕೋಬೇಕಾಗುತ್ತೆ, ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ, ಬರಿಗಾಲಿನಲ್ಲಿ ನಡೆದಾಡಬಾರದು. ಇವನ್ನೆಲ್ಲ ಮುಂಜಾಗ್ರತಾ ಕ್ರಮಗಳ ಜೊತೆಗೆ ರಾಜ್ಯಾದ್ಯಂತ 1 ರಿಂದ 19 ವರ್ಷದ ಎಲ್ಲಾ ಮಕ್ಕಳಿಗೂ ಜಂತುಹುಳಿನ ನಿವಾರಣಾ ಅಲ್ಬೆಂಡಜೋಲ್ ಮಾತ್ರೆಯನ್ನು ಎಲ್ಲಾ ಶಾಲಾ ಅಂಗನವಾಡಿ ಮತ್ತು ಕಾಲೇಜುಗಳಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊಳ್ತೇವೆ.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು, ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಹಲವು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಮಾಲೂರು ಪಟ್ಟಣದಲ್ಲಿ ರಸ್ತೆ ಅಭಿವೃದ್ದಿ ಕಾರ್ಯ ಹಿನ್ನೆಲೆಯಲ್ಲಿ ಮಾಲೂರು ನಗರ ಸಂಚಾರ ಮಾರ್ಗ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವ ಹಿನ್ನೆಲೆ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ. ವಿಕಸಿತ ಭಾರತ್ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿವಿಜಿರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳ್ಳಾರಿಯಲ್ಲಿ ತಮ್ಮ ಇಲಾಖೆಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿ ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 46ರಷ್ಟು ಮಾತ್ರ ಸಾಧನೆಯಾಗಿದೆ ಎಂದರು. ನಿರೀಕ್ಷಿತ ಮಟ್ಟ ತಲುಪದಿರುವ ಬಗ್ಗೆ ಸಚಿವರು ಅಸಮಾಧಾನ ವ್ಯಕ್ತಪಡಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿವಿಜಿರಾಮ್ಜಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು, ಈವರೆಗೆ 5,56,860 ಗುರಿ ಸಾಧಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಈ ಯೋಜನೆಯಡಿ ಜಿಲ್ಲೆಗೆ ಬಿಡುಗಡೆಯಾದ 8,659.57 ಲಕ್ಷ ರೂಪಾಯಿಗಳಲ್ಲಿ 4,522.27 ಲಕ್ಷ ರೂಪಾಯಿ ಬಳಕೆ ಮಾಡಲಾಗಿದೆ. ವಿವಿಜಿರಾಮ್ಜಿ ಯೋಜನೆಯಡಿ ಕೂಲಿ ಮೊತ್ತವನ್ನು ಹೆಚ್ಚಳ ಮಾಡುವುದರ ಜೊತೆಗೆ ಮಾನವ ದಿನಗಳನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದ್ದು, ಜನರು ಕೆಲಸ ಅರಸಿ ಬೇರೆಡೆಗೆ ವಲಸೆ ಹೋಗದೆ ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ಅಗ್ರಸ್ಥಾನ ನೀಡಲಾಗಿದೆ. ಗುರು ಕೇವಲ ವ್ಯಕ್ತಿಯಲ್ಲ, ವ್ಯಕ್ತಿಯಲ್ಲಿ ಸುಪ್ತವಾಗಿ ಅಡಗಿರುವ ಪ್ರತಿಭೆಯನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡಿ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗಿದ್ದಾರೆ ಎಂದು ಧಾರವಾಡ ಆಕಾಶವಾಣಿ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥರಾದ ಕುಮಾರ್ ಅಗಡಿ ಹೇಳಿದ್ದಾರೆ. ಧಾರವಾಡದ ವರಕವಿ ಡಾ ದರಾಬೇಂದ್ರೆ ಭವನದಲ್ಲಿ ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾದ ಗುರು ನಮನ ಸಂಗೀತೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ಸಾಧಕರು ಶ್ರದ್ದಾಭಕ್ತಿ ಹಾಗೂ ಸತತ ಪ್ರಯತ್ನದಿಂದ ಮಾತ್ರ ತಮ್ಮ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಹುಬ್ಬಳ್ಳಿ ಶಹರ ಉತ್ತರ ವಲಯದ ಸಹಾಯಕ ಪೊಲೀಸ್ ಆಯುಕ್ತರಾದ ಡಾ ಶಿವಾನಂದ ಚಲವಾದಿ ಮಾತನಾಡಿ, ಕಲಿಕೆಯಲ್ಲಿ ಗುರುವಿನ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಶಿಷ್ಯರಲ್ಲಿರುವ ಲೋಪದೋಷಗಳನ್ನು ತಿದ್ದುವ ಮೂಲಕ ಅವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಮುನ್ನಡೆಯಲು ಗುರುಗಳು ಕಾರಣೀಕರ್ತರಾಗಿರುತ್ತಾರೆ ಎಂದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1 ಗಂಟೆ 10 ನಿಮಿಷಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 12:05:40 ಇದು ನಿಮ್ಮದೇ ಕಾರ್ಯಕ್ರಮ, ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಇದು ನಿಮ್ಮದೇ ಕಾರ್ಯಕ್ರಮ ಯಾಕೆ ಅಂತಂದ್ರೆ, ನೀವು ಕರೆ ಮೂಲಕ ನಿಮ್ಮಿಷ್ಟದ ಗೀತೆಯನ್ನ ರಿಕ್ವೆಸ್ಟ್ ಮಾಡಬಹುದು. ಕರೆಗೊಂದು ಹಾಡು ಕಾರ್ಯಕ್ರಮ ಇದು. ಈಗಾಗಲೇ ಕರೆ ರಿಂಗಣಿಸ್ತಾ ಇದೆ, ನಮ್ಮ ಫೋನ್ ಮಿಂಚ್ತಾ ಇದೆ, ಕರೆಯನ್ನು ತೆಗೆದುಕೊಳ್ಳಿ ಅಂತ ಕೂಗ್ತಾ ಇದೆ ಫೋನು. ಆದರೆ ಆತ್ಮೀಯ ಕೇಳುಗರೇ, ಒಂದು ವಿನಮ್ರ ವಿನಂತಿ ನಿಮ್ಮಲ್ಲಿ ಎಂದಿನಂತೆ, ದಯವಿಟ್ಟು ಹೊಸ ಕೇಳುಗರ ಧ್ವನಿಗಳು ಮೂಡಿ ಬರಲಿ ಈ ಒಂದು ಕಾರ್ಯಕ್ರಮದಲ್ಲಿ. ಹೊಸ ಕೇಳುಗರು ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ, ರಿಂಗ್ ಮಾಡ್ತಾ ಇರ್ತಾರೆ, ಆದರೆ ಎಂಗೇಜ್ ಬರ್ತಾ ಇರುತ್ತೆ ಅವರಿಗೆ. ಹಾಗಾಗಿ ಹೊಸ ಕೇಳುಗರಿಗೆ ಅವಕಾಶ ಕೊಡಿ ಅಂತ ನಮ್ಮ ಹಳೆಯ ಆತ್ಮೀಯ ಕೇಳುಗರಲ್ಲಿ ಮನವಿ ಮಾಡಿಕೊಳ್ತಾ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೇವೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮೊದಲ ಕರೆ ಮಾಡಿರೋರು ಯಾರು ನೋಡೋಣ. ಹಲೋ,
1: ರಮೇಶ್.
0: ನಮಸ್ಕಾರ ರಮೇಶ್ ಅವರ.
1: ಹೌದು.
0: ಎಲ್ಲಿಂದ?
1: ವಂಡರ್ಲಾ ಗೇಟ್.
0: ವಂಡರ್ಲಾ ಗೇಟ್, ಓಕೆ. ಆ ಏರಿಯಾಗೆ ಏನ್ ಹೆಸರು?
1: ಮೈಸೂರು ರೋಡ್, ವಂಡರ್ಲಾ ಗೇಟ್.
0: ಮೈಸೂರು ರೋಡ್. ಯಾವ ಗೀತೆಗ ಕರೆ ಮಾಡಿದ್ದೀರಾ ನೀವು?
1: ನಮ್ದು ಇದನ್ನ ಪ್ರೇಮದ ಕಾಣಿಕೆಯಲ್ಲಿ ಒಂದು ಸಾಂಗ್ಸ್ ಬರ್ತದೆ ನೋಡಿ ಮೇಡಮ್.
0: ಎಷ್ಟೊಂದು ಹಾಡುಗಳಿದೆ, ಯಾವ ಗೀತೆ ಅದರಲ್ಲಿ?
1: ಆನೆಗೊಂದು ಎಲ್ಲ ಎಲ್ಲಿದೆ ಅಂತ ಸಾಂಗ್ಸ್ ಇದೆಯಲ್ಲ ಮೇಡಮ್.
0: ಆನೆಗೊಂದಲ್ಲ, ಬಾನಿಗೊಂದು. ಅದು ಬಾನಿಗೊಂದು ಎಲ್ಲೆ ಎಲ್ಲಿದೆ ಅದು ಹಾಡು. ತುಂಬಾ ಚಂದದ ಗೀತೆ. ನೀವು ಮೊದಲನೇ ಸಾಲನ್ನೇ ತಪ್ಪು ಹೇಳ್ಬಿಟ್ರಲ್ಲ. ಖುಷಿಲಿ ಕಾಲ್ ಸಿಕ್ ಅದೇ ಕಾಲ್ ಸಿಕ್ಕಿದ ಖುಷಿಲಿ ಏನೇನೋ ಬಂದ್ಬಿಡ್ತು ಪದಗಳಲ್ವಾ ಬಾಯಲ್ಲಿ. ಹೌದು. ಏನ್ ಮಾಡ್ಕೊಂಡಿದ್ದೀರಿ ರಮೇಶ್ ಅವರೇ?
1: ನಾವು ಟೈಲರಿಂಗ್ ಮೇಡಮ್.
0: ಹೇಗ್ ನಡೀತಾ ಇದೆ ನಿಮ್ ಬಿಸ್ನೆಸ್? ನಿಮ್ಮೇ ಸ್ವಂತದ್ದಾ? ಸ್ವಂತ ಬಿಸ್ನೆಸ್. ಏನೇನು ಹೊಲಿತೀರಿ? ಗಂಡ ಮಕ್ಳು ಬಟ್ಟೆ. ಓಕೆ. ಮೈಸೂರು ರೋಡ್ ಹೇಗಿದೆ? ತುಂಬಾ ಟ್ರಾಫಿಕ್ ಏನೋ ಅಲ್ವಾ?
1: ಇಲ್ಲ ಮೇಡಮ್, ಸಂಡೇ ಫುಲ್ ಇದಿರುತ್ತೆ. ಶನಿವಾರ ಬಂದವರು ಫುಲ್ ರೆಸ್ಟ್ ಇರುತ್ತೆ. ಇದನ್ನ ಪರವಾಗಿಲ್ಲ, ಬೆಳಗ್ಗೆ ಟೈಮ್ ಮಾಮೂಲಿ ಇದೇ ಇರುತ್ತೆ.
0: ಮಳೆ ಬಂತ ಆ ಕಡೆ?
1: ಇಲ್ಲ, ಮೊನ್ನೆ ಒಂದ್ ಸ್ವಲ್ಪ ಸುಮಾರು ಹೋಯ್ತು ಮೇಡಮ್.
0: ಇವತ್ತೇನು ನಿನ್ನೆ ರಾತ್ರಿ ಏನು ಬರಲಿಲ್ಲ?
1: ನಿನ್ನೆ ಏನಿಲ್ಲ ಮೇಡಮ್, ಚಿಲಿಗಳ ಆಗುತ್ತೆ. ಈ ಕಡೆ ಅದೇನೋ ಬಿಡದಿಯಿಂದ ಇದ್ರತಕ್ಕನು ಮಳೆ ಕಮ್ಮಿ ಮೇಡಮ್.
0: ನಿಮ್ಮ ಮೂಲ ಈ ಕಡೆ ಅವರೇನಾ, ಬೆಂಗಳೂರಿನವರೇನಾ?
1: ಇಲ್ಲ ಮೇಡಮ್, ನಮ್ದು ಸ್ವಂತ ಊರು ಬಂದು ಯಡಿಯೂರು.
0: ಯಡಿಯೂರು. ಏನ್ ವಿಶೇಷ ಯಡಿಯೂರದು?
1: ಯಡಿಯೂರದ ಏನೇನ್ ಮೇಡಮ್, ಒಳ್ಳೆ ದೇವಸ್ಥಾನ ಇದೆ ಒಂದು.
0: ಸಿದ್ಧಲಿಂಗೇಶ್ವರ ದೇವಸ್ಥಾನ ಇದೆಯಾ?
1: ಸಿದ್ಧಲಿಂಗೇಶ್ವರನ ದೇವಸ್ಥಾನ ಇದೆ.
0: ನೋಡಿದೀರಾ? ಸಂತೋಷ. ಕೇಳಿ, ನಿಮ್ಮ ರಿಕ್ವೆಸ್ಟ್ ಚೆನ್ನಾಗಿದೆ. ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಒಳ್ಳೆ ಗೀತೆ ಆರಂಭದಲ್ಲೇ ಕೋರಿಕೆಯನ್ನು ಸಲ್ಲಿಸಿದ್ದೀರಾ. ಕೇಳಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ.

0: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಈ ಜನಪ್ರಿಯ ಗೀತೆಗೆ ಸಾಹಿತ್ಯ ಜಿ ಉದಯಶಂಕರ್ ಅವರದು, ಉಪೇಂದ್ರ ಕುಮಾರ್ ಅವರ ಸಂಗೀತ, ಪ್ರೇಮದ ಕಾಣಿಕೆ ಚಿತ್ರದ ಎವರ್ ಗ್ರೀನ್ ಸಾಂಗ್ ಇದಾಗಿತ್ತು. ಈಗ ಮತ್ತೊಬ್ರು ಕರೆ ಮಾಡಿದ್ದಾರೆ, ಯಾರು ನೋಡೋಣ. ಹಲೋ, ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಕರೆ ಮಾಡಿರೋದು?
1: ಕಿರಣ್ ಕುಮಾರ್ ಅಂತ ಮೇಡಮ್.
0: ಕಿರಣ್ ಕುಮಾರ್ ಎಲ್ಲಿಂದ?
1: ಮಾಗಡಿಯಿಂದ, ತಿಪ್ಪಗೊಂಡನಹಳ್ಳಿ.
0: ಮಾಗಡಿ ತಿಪ್ಪಗೊಂಡನ ಹಳ್ಳಿ. ನೀರ್ ಹೇಗಿದೆ ತಿಪ್ಪಗೊಂಡನ ಹಳ್ಳಿಯಲ್ಲಿ? ಹೇಗಿದೆ ನೀರು, ತುಂಬಿಕೊಂಡಿದ್ಯಾ?
1: ಇಲ್ಲ ಮೇಡಮ್, ತುಂಬಿಲ್ಲ.
0: ಮಳೆ ಬಂದಿಲ್ವಾ?
1: ಇಲ್ಲ ಮೇಡಮ್. ನಮ್ ತಿಂಡಿ ಆಯ್ತಾ ಮೇಡಮ್?
0: ನಿಮ್ ಹೆಸರೇನಂದ್ರಿ?
1: ಕಿರಣ್.
0: ಕಿರಣ್, ಏನ್ ಮಾಡ್ಕೊಂಡಿದ್ದೀರಾ? ಸ್ಟೂಡೆಂಟಾ
1: ಮೇಡಮ್? ಇನ್ನ ಇಲ್ಲ ಮೇಡಮ್, ನಾಷ್ಟ ಆಯ್ತು.
0: ಅಲ್ಲ, ವಿದ್ಯಾರ್ಥಿನಾ, ಕೆಲಸ ಮಾಡ್ತಾ ಇದ್ದೀರಾ? ಏನು
1: ಕೆಲಸ ಮೇಡಮ್? ಲ್ಯಾಬ್ ಟೆಕ್ನಿಷಿಯನ್.
0: ಏನು, ಎಲ್ಲಿ?
1: ಲ್ಯಾಬ್
0: ಅಲ್ಲಿ ಕೆಲಸ ಮಾಡ್ತೀರಾ? ಹೇಗಿದೆ ಕೆಲಸ, ಇಷ್ಟ ಆಗುತ್ತಾ ನಿಮ್ಗೆ?
1: ತುಂಬಾ
0: ಇಷ್ಟಪಡ್ತೀರಾ? ಸರಿ, ಯಾವ ಗೀತೆಗ ಕರೆ ಮಾಡಿದೀರಾ
1: ಮೇಡಮ್? ವೀರ ಕನ್ನಡಿಗ. ನಾಡು ಕರುನಾಡು ಎಲ್ಲ ನಮ್ಮದು. ಮೇಡಮ್, ಆ ಸಂಗೀತ ಮತ್ತೆ ಮುತ್ತರಂಗಮ್ಮ, ದಾದಿ ಕೆಂಪಮ್ಮ, ಭಾಗ್ಯಮ್ಮ ತಾಯಿಯವರು ಎಲ್ಲಾರ್ಗೂ ಬಂದಿದ್ದಾರೆ.
0: ವೀರ ಕನ್ನಡಿಗ ಚಿತ್ರದ
1: ಮೇಡಮ್
0: ಶಂಕರ್ ಮಹಾದೇವನ್ ಹಾಡಿರೋ ಗೀತೆ.
1: ವೀರ ಕನ್ನಡಿಗ
0: ನೋಡಿದಿರಾ ಸಿನಿಮಾ?
1: ಮೇಡಮ್.
0: ಓಕೆ, ಪುನೀತ್ ರಾಜ್ಕುಮಾರ್ ಸಿನಿಮಾ ಅಂದ್ರೆ ಖಂಡಿತ ಮಿಸ್ ಮಾಡಲ್ಲ ಅಲ್ವಾ?
1: ನಾವು ಅಪ್ಪು ಫ್ಯಾನ್ ಮೇಡಮ್, ಎಲ್ಲರಿಗೋಸ್ಕರ, ಅಪ್ಪು ಫ್ಯಾನ್ಗೋಸ್ಕರ ಇದು ಎಲ್ಲ ಮಳೆ ಎಲ್ಲ ಆಗ್ಲಿ,
0: ಕನ್ನಡ ನಾಡು ಸೊಂಪಾಗಿರ್ಲಿ ಅಂತ ಹಾರೈಸಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿ, ನಿಮ್ಮ ಗೀತೆ ಮೂಡಿ ಬರ್ತಾ ಇದೆ. ಆತ್ಮೀಯರೇ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಶಂಕರ್ ಮಹಾದೇವನ್ ಅವರು ಹಾಡಿರುವ ಈ ಗೀತೆ ಹಂಸಲೇಖಾ ಅವರ ಸಾಹಿತ್ಯ, ಚಕ್ರಿ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿದೆ. ವೀರ ಕನ್ನಡಿಗ ಚಿತ್ರದ ಗೀತೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕರೆಗೊಂದು ಹಾಡು ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ನಮಸ್ಕಾರ.
2: ಹಲೋ ನಮಸ್ತೆ ಸರ್. ಮೇಡಮ್
1: ನಮಸ್ಕಾರ, ಯಾರು ಕರೆ ಮಾಡಿರೋದು?
2: ಮೇಡಮ್ ಬೇಗೂರಿಂದ ಗೋಪಿ ಅಂದ್ಬಿಟ್ಟು.
1: ಬೇಗೂರಿಂದ ಗೋಪಿ ಅವರು?
2: ಹೌದು.
1: ಈ ಹಿಂದೆ ಯಾವಾಗ ಕರೆ ಮಾಡಿದ್ರಿ?
2: ಎರಡು ತಿಂಗಳ ಮುಂಚೆ ಮಾಡಿದ್ರಿ ಮೇಡಮ್.
1: ಮಾಡಿದ್ರಿ. ಯಾವ್ಯಾವ ಕಾರ್ಯಕ್ರಮಗಳು ನಿಮ್ಗೆ ಇಷ್ಟ?
2: ಎಲ್ಲ ಕೇಳ್ತಾ ಇರ್ತೀವಿ ಮೇಡಮ್. ಕರೆ ಒಂದು ಹಾಡು ಮತ್ತೆ ಬೆಳಗ್ಗೆ ಇದು ಪದಬಂಧವೆಲ್ಲ ಕೇಳ್ತಾ ಇರ್ತೀವಿ ಮೇಡಮ್.
1: ಭಕ್ತಿಗೀತೆ?
2: ಹಾ ಭಕ್ತಿಗೀತೆ ಬೆಳಗ್ಗೆ ಆರೂವರೆಗೆ ನೋಡಿ ಕೇಳ್ತಾ ಇರ್ತೀವಿ ಮೇಡಮ್.
1: ಯಾವ ಗೀತೆಗಾಗಿ ಕರೆ ಮಾಡಿದೀರಾ ಇವಾಗ?
2: ನಿಮ್ಮ ಶಾಂತಿ ಕ್ರಾಂತಿಯಿಂದ ಹಂಸಲೇಖ ಅವರ ಕಾರ್ಡು.

0: ಕ್ರಾಂತಿ ಕ್ರಾಂತಿ
1: ಹೌದು ಮೇಡಮ್.
0: ಹಾ ಹಾ, ಯಾವ ಗೀತೆ ಅದರಲ್ಲಿ?
1: ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಅಂದ್ಬಿಟ್ಟು.
0: ಯಾಕೆ ಬೇಜಾರಾ?
1: ಇಲ್ಲ ಬೇಜಾರಲ್ಲ ಅಂತ ಮೇಡಮ್, ಈಗ ಶಾಂತಿ ಕ್ರಾಂತಿ ರೀ ರಿಲೀಸ್ ಮಾಡ್ಬೇಕು ಅಂತ ಇದಾರೆ, ಫೇಸ್ಬುಕ್ ಅಲ್ಲೆಲ್ಲ ಅದೇ ಬರ್ತಾ ಇದೆ, ಮಾಡ್ಬೇಕು ಮೇಡಮ್, ಅದಕ್ಕೆ ಹೇಳ್ಬೇಕು.
0: ಅದಕ್ಕಾಗಿ ಗೀತೆ ನೆನಪಾಯ್ತಾ ನಿಮ್ಗೆ?
1: ಹೌದು ಮೇಡಮ್, ಚೆನ್ನಾಗಿದೆ ಮೇಡಮ್, ಫಿಲಮ್ ಚೆನ್ನಾಗಿದೆ, ಹಾಡು ಚೆನ್ನಾಗಿದಾವೆ, ಅದು ಹಂಸಲೇಖ ಮಾಡಿರೋ ಫಿಲಮ್ ಅಂದ್ರೆ ಇನ್ನೂ ತುಂಬಾ ಇಷ್ಟ. ಗೆಲಿಬೇಕದು.
0: ರವಿಚಂದ್ರನ್ ಅವರ ನಿರ್ದೇಶನದ ಚಿತ್ರ
1: ಮೇಡಮ್.
0: ಕೇಳಿ, ಗೀತೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ. ಶಾಂತಿ ಕ್ರಾಂತಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. 12:20:55 ಕರೆಗೊಂದು ಹಾಡು ಕಾರ್ಯಕ್ರಮ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಯಾರು ಕರೆ ಮಾಡಿರೋದು?
1: ಯಲಹಂಕ ನ್ಯೂಟೌನ್ ಇಂದ ನಾಗರತ್ನ.
0: ನಾಗರತ್ನ ಅವರ, ಯಾವ ಗೀತೆಗಾಗಿ ಕರೆ ಮಾಡಿದಿರಾ?
1: ವಿಧಿ ವಿಲಾಸದಿಂದ ಮಾತಾ ಹೇಗಿರಿ ಜಾತ ಅಂತ, ನಮ್ ಜಾನಕಮ್ಮನವ್ರು ಆಡ್ತಾರಲ್ಲ, ಅದು ಬೇಕಾಗಿ.
0: ನೋಡಿದಿರಾ ಸಿನಿಮಾ?
1: ಹಾ ಮೇಡಮ್, ನೋಡಿದೀನಿ. ತುಂಬಾ ದಿನದಿಂದ ಇತ್ತೀಚೆಗೆ ಟಿವಿಲಿ ಪ್ರಸಾರ ಆಗ್ಲಿಲ್ಲ, ಆಗಿದ್ರೆ ಮಾಡಿ ಇಷ್ಟ ನನಗೆ, ನೋಡ್ತೀನಿ.
0: ಅಪರೂಪದ ಗೀತೆಗಳೆಲ್ಲ ಆಕಾಶವಾಣಿಯಲ್ಲ ನೀವು ಕೇಳೋಕೆ ನಿಮ್ಗೆ.
1: ಹೌದು ಮೇಡಮ್, ಹೌದು.
0: ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿ, ನಿಮ್ಮ ಗೀತೆ ಮೂಡಿ ಬರ್ತಾ ಇದೆ. ಸಾವಿರದ ಒಂಬೈನೂರ 1962 ಬಿಡುಗಡೆಯಾದ ಚಿತ್ರ ಇದು. ವಿಧಿ ವಿಲಾಸ ಎಸ್ ಜಾನಕಿ ಅವರು ಹಾಡಿದ್ದಾರೆ. ಟಿ ಪದ್ಮನ್ ಅವರ ಸಂಗೀತ ಸಂಯೋಜನೆ. ಎಚ್ ಎಲ್ ನಾರಾಯಣ ರಾವ್ ಅವರ ಸಾಹಿತ್ಯ ಈ ಗೀತೆಗಿದೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.
3: ಅವಧಿ

ಬೀಗರ ಪಂದ್ಯ ಚಿತ್ರಕ್ಕಾಗಿ ಎಸ್ ಪಿ ಶೈಲಜಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರುಗಳು ಹಾಡಿದ ಒಂದು ಗೀತೆ ಇದಾಗಿತ್ತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರಮೇಶ್ ನಾಯ್ಡು ಅವರ ಸಂಗೀತವಿತ್ತು. ಈ ಗೀತೆ ಕೇಳಿ ತುಂಬಾ ಖುಷಿಯಾಯಿತು ಅಂತ ಸುಭಾನ್ ಕೋರಿ ಹಂಪಸಾಗರದಿಂದ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನೋಡಿ, ಇಂಥದ್ದೇ ಅಪರೂಪದ ಗೀತೆಗಳನ್ನು ನಮ್ಮ ಅಪರೂಪವಾಗಿ ಕರೆ ಮಾಡುವಂತಹ ಕೇಳುಗರು ಕೋರಿಕೆಯನ್ನು ಸಲ್ಲಿಸಿದರೆ ಕಾರ್ಯಕ್ರಮವು ಚೆನ್ನಾಗಿ ಮೂಡಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಕರೆಗೊಂದು ಹಾಡು ಕಾರ್ಯಕ್ರಮ ಇದು ಒಲವೇ ಜೀವನ ಲೆಕ್ಕಾಚಾರ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ.

ಅನ್ನೋದು ನಮ್ಮ ಬದುಕಲ್ಲಿ ಹಾಸುಹೊಕ್ಕಾಗಿದೆ. ಯಾಕಂದ್ರೆ ಬಾಲ್ಯದಲ್ಲಿ ರೇಡಿಯೋ ಅನ್ನೋದೇ ಅದ್ಭುತ ಪ್ರಪಂಚ ನಮಗೆ. ಎಲ್ಲಿ ನೋಡಿದ್ರು ಅಬ್ಬರ ಉದ್ವೇಗ ತುಂಬಿರುವ ದಿನಗಳಲ್ಲಿ ವಿವಿಧ ಭಾರತಿ ಅಂದ ತಕ್ಷಣ ಇದೊಂದು ನೆಮ್ಮದಿ, ಇದೊಂದು ಶಾಂತಿ ಅಂತ ಹೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತೀನಿ ವಿವಿಧ ಭಾರತಿ, ನೀವು ಕೇಳಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ನಮ್ಮ ನೆಲದ ಶೌರ್ಯ ತ್ಯಾಗದ ಗುರುತಿದು,
1: ನಮ್ಮ ನಾಡಿನ ಶಾಂತಿ ಸತ್ಯದ ಕುರುಹಿದು,
2: ನಮ್ಮ ಮಣ್ಣಿನ ಸಮೃದ್ಧತೆಯ ಪ್ರತೀಕವಿದು,
3: ನಮ್ಮ ದೇಶದ ಗತಿಶೀಲತೆಯ ಹೆಸರಿದು,
4: ಇದುವೇ ನಮ್ಮ ರಾಷ್ಟ್ರಧ್ವಜ.
3: ಈ ಸ್ವಾತಂತ್ರ್ಯ ದಿನದಂದು ನಮ್ಮ ತ್ರಿವರ್ಣ ಧ್ವಜವನ್ನು ನಮ್ಮ ನಮ್ಮ ಮನೆಗಳ ಮೇಲೆ ಹಾರಿಸೋಣ.
0: ನಮ್ಮ ದೇಶದ ಬಾವುಟವನ್ನು ಬಾ ನಗಲದ ಕೀರ್ತಿ ಶಿಖರದಿ ಮೆರೆಸೋಣ.
1: ನಮ್ಮ ರಾಷ್ಟ್ರಧ್ವಜ
2: ನಮ್ಮ ಹೆಮ್ಮೆ,
3: ಮನೆ ಮನೆಗಳಲ್ಲೂ ತ್ರಿವರ್ಣ,
0: ಪ್ರತಿ ಮನೆಯಲ್ಲೂ ತ್ರಿವರ್ಣ.

0: 12:45 ಈ ಸಮಯದಲ್ಲಿ ಪ್ರೇಮ ಖೈದಿ ಚಿತ್ರದ ಗೀತೆ ನೀನಂದ್ರೆ ನನಗಿಷ್ಟ ಅಂತ ನಾಯಕ ನಾಯಕಿಗಾಗಿ ಹಾಡ್ತಾ ಇರುವಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆಯನ್ನ ಹಾಡಿದ್ರು. ನಾಗಣ್ಣ ಅವರ ಸಾಹಿತ್ಯ, ಪ್ರಶಾಂತ್ ರಾಜ್ ಅವರ ಸಂಗೀತವಿತ್ತು. ನಾಯಕ ನಾಯಕಿಗಾಗಿ ಹಾಡ್ತಾ ಇರುವಂತಹ ಗೀತೆ ನನಗೂ ಇಷ್ಟ ಅಂತ ಹೇಳಿ ಜಗಳೂರಿನ ಹನುಮಂತಪ್ಪ ಮಡಿವಾಳರ್ ಅವರು ಮೆಲೋಡಿಯಸ್ ಸಾಂಗ್ ಇದು ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಈಗ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ಯಾರ್ ನಿಮ್ ಹೆಸರು ಮೊದಲು ಹೇಳಿ?
1: ಧಾವಲ್ ಸಾಬ್ ರೀ.
0: ಹಾ, ಎಲ್ಲಿಂದ?
1: ಬದಾಮಿ ರೀ.
0: ಬದಾಮಿಯಿಂದ ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
1: ಸಹೋದರ ಸವಾಲ್ ರೀ, ಅದು ಓನಲ್ಲನೇ ಸವಿ ಮಾತೊಂದು ಐತಲ್ರಿ. ಅದನ್ನ ಹಾಕ್ರಿ ಸರ್.
0: ನೋಡಿದೀರಾ ಸಿನಿಮಾ?
1: ನೋಡ್ರಿ, ರಜನಿಕಾಂತ್ ಆಕ್ಷನ್ ಐತಿ ನೋಡ್ರಿ.
0: ರಜನಿಕಾಂತ್ ಆಕ್ಷನ್ ಮಾಡಿದಾರಾ?
1: ಹೋನ್ರಿ.
0: ಯಾಕೆ ಈ ಗೀತೆ ನೆನಪಾಯ್ತು ಇವತ್ತು?
1: ಹಳೆ ರೀ, ನಾವು ವಯಸ್ಸಾಗೈತ್ರಿ, ಬಾಳ ಪಿಕ್ಚರ್ ಐತ್ರಿ.
0: ಹೇಳ್ಬೇಕು ಅಂತ ಆಸೆ ಇತ್ತ ನಿಮ್ಗೆ?
1: ಹೋನ್ರಿ.
0: ಸರಿ ರೀ, ಮೂಡಿ ಬರ್ತಾ ಇದೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರೀ. ಕೇಳಿ ಗೀತೆ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ.

0: ಕೇಸರಿ ಬಿಳಿ ಹಸಿರು ತ್ಯಾಗ ಶಾಂತಿ ಸತ್ಯದ ಹೆಸರು. ನಮ್ಮೆಲ್ಲರ ಏಕತೆಗೆ ಒಂದೇ ಉಸಿರು, ತ್ರಿವರ್ಣ ಧ್ವಜ ಹಾರಿಸಿ ಕೂಗಿ ಹೇಳೋಣ ನಾವು ಭಾರತೀಯರು. ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೆ ಹಾರಾಡಲಿ ಐಕ್ಯತೆಯ ಸಂಕೇತವಾದ ರಾಷ್ಟ್ರಧ್ವಜ.
1: ಹರ್ ಘರ್ ತಿರಂಗ,
2: ಘರ್ ಘರ್ ತಿರಂಗ.
3: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
4: ನಮಸ್ಕಾರ ಮೇಡಮ್.
3: ನಮಸ್ಕಾರ, ಯಾರು ಕರೆ ಮಾಡಿರೋದು? ನಿಮ್ ಹೆಸರು ಹೇಳಿ.
4: ಬಾಬು ಅಂತ.
3: ಬಾಬು ಅವರು ಎಲ್ಲಿಂದ?
4: ವಿದ್ಯಾರಣ್ಯಪುರ.
3: ಬೆಂಗಳೂರಿನ ವಿದ್ಯಾರಣ್ಯಪುರ.
4: ಎಸ್ ಮೇಡಮ್, ಹೌದು.
3: ಯಾವ ಗೀತೆಗಾಗಿ ಕರೆ ಮಾಡಿದ್ದೀರಾ?
4: ನಮ್ಮ ವಿಷ್ಣುವರ್ಧನ್ ಸಾಂಗ್. ಪ್ಲೇ ಮಾಡ್ಬೇಕಾಗಿತ್ತು.
3: ಯಾವ್ದು, ಯಾವ ಚಿತ್ರದಿಂದ?
4: ಗಂಧರ್ವಗಿರಿ.
3: ಗಂಧರ್ವಗಿರಿ ನೋಡಿದಿರಾ ಸಿನಿಮಾ?
4: ನೋಡಿದ್ದೀನಿ.
3: ಆ ಚಿತ್ರದ ಶೀರ್ಷಿಕೆ ಗೀತೆ ಬೇಕಾ? ಯಾವ ಗೀತೆ ಬೇಕು ನಿಮಗೆ?
4: ಗಂಧರ್ವಗಿರಿ ಸಾಂಗ್ ರೀ.
3: ಶೀರ್ಷಿಕೆ ತುಂಬಾ ಚೆನ್ನಾಗಿದೆ ಆ ಗೀತೆ ಅಲ್ವಾ? ಕೇಳಿ ಆನಂದಿಸಿ. ಧನ್ಯವಾದ ಕರೆ ಮಾಡಿದಕ್ಕಾಗಿ.
4: ಮೇಡಮ್.

ಗಂಧರ್ವಗಿರಿಯಲಿ ಗಂಧರ್ವರೆ ನೀವು ಅನ್ನುವ ಚಂದದ ಗೀತೆ ಹಾಡಿದವರು ಎಸ್ ಜಾನಕಿ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ. ಉಪೇಂದ್ರ ಕುಮಾರ್ ಅವರ ಸಂಗೀತ, ವಿಜಯ ನಾರಸಿಂಹ ಅವರ ಸಾಹಿತ್ಯ ಈ ಗೀತೆಗಿತ್ತು. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

ಗಣೇಶ್ ಕಾರಂತ್ ಹಾಗೂ ಧನಂಜಯ ಅವರು ಹಾಡಿರುವ, ಧನಂಜಯ ಅವರದೇ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತವಿರುವ ಗೀತೆ ಪುಷ್ಪಕ ವಿಮಾನ ಚಿತ್ರದ್ದು. ಇದನ್ನು ನಮ್ಮ ಕೇಳುಗರೊಬ್ಬರು ಕೋರಿಕೆಯ ಮೇರೆಗೆ ಕರೆ ಮಾಡಿ ಹೇಳ್ತಾ ಇದ್ರು, ಆದರೆ ಅವರ ಕರೆ ಕಟ್ಟಾಗಿ ಹೋಯಿತು, ಹಾಗಾಗಿ ಅವರ ಹೆಸರು ಕೂಡ ಗೊತ್ತಾಗಲಿಲ್ಲ, ಕ್ಷಮೆ ಇರಲಿ.

ಕರೆಗೊಂದು ಹಾಡು ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಕರೆ ಮಾಡಿ ತಮ್ಮ ಇಷ್ಟದ ಗೀತೆಗಳನ್ನು ಕೇಳಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮದಲ್ಲಿ ಸ್ಪಂದಿಸಿದ ಮೆಸೇಜ್ಗಳ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿದ ನಮ್ಮ ಕೇಳುಗರು ಬೇರೆ ಜನ ತುಂಬ ಜನ ಸಂದೇಶ ಕಳಿಸಿದ್ದೀರಿ. ನಿಮ್ಮೆಲ್ಲರ ಸಂದೇಶಗಳನ್ನು ಮುಂದಿನ ಹಂತದಲ್ಲಿ ಓದಲಾಗುತ್ತೆ. ಈಗ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳುವ ಸಮಯ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿರುದ್ಧದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಉಂಟು ಮಾಡಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಸಂಪುಟಕ್ಕೆ ಸಚಿವ ನಾಗೇಂದ್ರ

ರಾಜ್ಯದ ಗಡಿಭಾಗ ಅತ್ತಿ ಬೆಲೆಯಲ್ಲಿ ತಮಿಳುನಾಡು ವಾಹನಗಳಿಗೆ ಕನ್ನಡಪರ ಸಂಘಟನೆಗಳು ದಿಗ್ಬಂಧನ ವಿಧಿಸಿವೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದನ್ನು ಕರ್ನಾಟಕ ನಿಲ್ಲಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಎರಡನೇ ದಿನವಾದ ಇಂದು ಕೂಡ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿದೆ. ಬಿಡದಿಯಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಸರ್ಕಾರಿ ಇ ಮಾರುಕಟ್ಟೆ ಜೆಮ್ನ ಒಟ್ಟು ವಹಿವಾಟು ಮೌಲ್ಯ ಕಳೆದ ಒಂದು ದಶಕದಲ್ಲಿ 422 ಕೋಟಿ ರೂಪಾಯಿಗಳಿಂದ 1.55 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಭಾರತೀಯ ನೇಕಾರರು ಮತ್ತು ವಿನ್ಯಾಸಕಾರರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮಾರುಕಟ್ಟೆಯ ಬದಲಾಗುತ್ತಿರುವ ಬೇಡಿಕೆಗಳನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಸಿದ್ಧಪಡಿಸಬೇಕು ಎಂದು ಜವಳಿ ಸಚಿವಾಲಯದ ಕಾರ್ಯದರ್ಶಿ ನೀಲಂ ಶಮಿ ರಾವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ರಾಷ್ಟೀಯ ಕೈಮಗ್ಗ ವಿನ್ಯಾಸಕರ ಸಮಾವೇಶ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಅವರು ಮಾತನಾಡಿದರು. ಉತ್ತರ ಕಾಶ್ಮೀರದ ಬಲ್ತಾಲ್ ಹಾಗೂ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಮಾರ್ಗಗಳಲ್ಲಿ ರಸ್ತೆಗಳು ತೀವ್ರವಾಗಿ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಹಾಗೂ ಪ್ರತಿಕೂಲ ಹವಾಮಾನ ಮುನ್ಸೂಚನೆಯಿಂದಾಗಿ ಈ ವರ್ಷದ ಅಮರನಾಥ ಯಾತ್ರೆಯನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶಗಳು 5:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನೆಲ್ಲು, ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ?
2: ಬ್ರೋ, ಇದು ಹರಿದಿದೆ.
1: ಇಲ್ಲಿ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟನ್ನು
3: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
2: ವಾವ್, ಹೊಸ ನೋಟ್ ಸಿಗುತ್ತಾ?
1: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಭಾರತದ ಕೀರ್ತಿ, ಭಾರತದ ಶಕ್ತಿ,
5: ಭಾರತದ ಸಂಕೇತ, ಭಾರತೀಯತೆಯ ದ್ಯೋತಕ.
6: ಇದುವೇ ನಮ್ಮ ಬಾವುಟ.
4: ಆಗಸ್ಟ್ 15 ಸ್ವಾತಂತ್ರ್ಯದ ಸಂಭ್ರಮದ ಉತ್ಸವ.
7: ಜಯ ಭಾರತೀ, ಜಯ ಘೋಷವೇ.
6: ಈ ಉತ್ಸವಕ್ಕೆ ಸಾಕ್ಷಿಯಾಗಲಿ ನಿಮ್ಮ ಮನೆ ಮನ.
4: ಪ್ರತಿಯೊಬ್ಬರ ಮನೆ ಮೇಲೆ ಹಾರಾಡಲಿ ಭಾರತದ ಬಾವುಟ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BL.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಆತ್ಮೀಯ ಕೇಳುಗರೆ, ಈಗ ಸೂಪರ್ ಹಿಟ್ ಹಾಡುಗಳನ್ನು ಕೇಳೋದಕ್ಕೂ ಮುಂಚೆ ಸ್ವಲ್ಪ ನಮ್ಮ ಕೇಳುಗರು ಯಾರ್ಯಾರು ಸಂದೇಶಗಳನ್ನು ಕಳಿಸಿದ್ದಾರೆ ನೋಡೋಣ. ಕಲಾಭಾರತಿ ಕಾರ್ಯಕ್ರಮ ಕುರಿತಾಗಿ, ಹಾಗೆ ಕರೆಗೊಂದು ಹಾಡು ಕಾರ್ಯಕ್ರಮ ಕುರಿತಾಗಿ ಅನೇಕರು ಸಂದೇಶಗಳನ್ನು ಕಳಿಸಿದ್ದಾರೆ. ಚದುರಂಗದಾಟದ ಚತುರ ಪ್ರಜ್ಞಾನಂದ ಅವರ ಜನ್ಮದಿನದ ಅಂಗವಾಗಿ ಕಲಾಭಾರತಿ ಕಾರ್ಯಕ್ರಮ ಇವತ್ತು ಮೂಡಿ ಬಂತಲ್ಲ, ಆ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ತುಂಬ ಜನ ಸಂದೇಶಗಳನ್ನು ಕಳಿಸಿದ್ದಾರೆ. ಆ ಯುವ ಪ್ರತಿಭೆಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗ್ರ್ಯಾಂಡ್ ಮಾಸ್ಟರ್ಗೆ ಎಲ್ಲ ಸಕ್ಸಸ್ ಸಿಗಲಿ ಅಂತ ಹೇಳಿ ತಮಿಳ್ನಾಡಿನ ವಿ ನಾರಾಯಣಪ್ಪ ರಾಧಾ ಇವರು ಹೊಸೂರು ತಮಿಳ್ನಾಡು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೆಂಕಟೇಶ್ ಸುಂಕದಕಟ್ಟೆಯಿಂದ, ಮತ್ತು ಅರುಣಾ ಮೈತ್ರಿ ಪೋಸ್ಟ್ ಆಫೀಸ್ ರೋಡ್ ಜೆಸಿ ನಗರ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ನವೀನ್ ಮತ್ತು ಕಾವ್ಯ ವಿವರ್ಸ್ ಕಾಲೋನಿಯಿಂದ ಸಂದೇಶ ಕಳಿಸಿದ್ದಾರೆ.

ಹಾಗೆ ಹಲಸೂರಿನ ರಾಜೇಶ್ ಅವರ ಸಂದೇಶ ಬಂದಿದೆ. ಪ್ರಜ್ಞಾನಂದ ಅವರ ಬಗ್ಗೆ ಮಾಹಿತಿಪೂರ್ಣ ಕಾರ್ಯಕ್ರಮ, ಇಷ್ಟವಾಯಿತು, ಹಾಡುಗಳು ಸೊಗಸಾಗಿದ್ದವು ಅಂತ ಹೇಳ್ತಾ ಇದ್ದಾರೆ. ಅದೇ ಮಾತನ್ನು ಗಾಯತ್ರಿ ಚಂದ್ರಶೇಖರ್ ಸಾಗರದಿಂದ ಹೇಳ್ತಾ ಇದ್ದಾರೆ. ಮತ್ತು ಜನ್ನಾಪುರ ಮಯೂರ್ ಕೋಟಿ ಇವರು ಜನ್ನಾಪುರದಿಂದ ಸಂದೇಶ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ನ್ಯಾಮತಿಯಿಂದ ವೀಣಾ ಅವರು, ಬಸವರಾಜ್ ಗೋಕಾಕ್ದಿಂದ, ಮತ್ತು ಯಾರು ರೋಹಿತ್ ದಾಸನಪುರದಿಂದ, ಇವರೆಲ್ಲ ಸಂದೇಶಗಳನ್ನು ಕಳಿಸಿ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಕೆಲವು ಹಾಡುಗಳು ತುಂಬ ಇಷ್ಟವಾದವು ಅಂತ ಹೇಳ್ತಾ ಇದ್ದಾರೆ. ಶ್ವೇತಾ ರಾವ್ ಸುಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ, ಹಾಗೆ ಕಲಬುರಗಿಯ ಸರ್ವೇಶ ಅವರ ಸಂದೇಶ ಬಂದಿದೆ. ಶ್ರುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿ ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ವಾಸುಕಿ ಸಾಗರದಿಂದ, ಮತ್ತು ಇವರು ಯಾರು ಸಂದೇಶ ಬಂದಿದೆ, ಇವರದು ಹೆಸರು ಕಳಿಸಿಲ್ಲ. ಓಕೆ. ಮತ್ತು ಹರೀಶ್ ಮಲ್ಲೇಶ್ವರದಿಂದ, ನವೋದಯ ನಾಗರಾಜ್ ಅವರು, ಡಾಕ್ಟರ್ ಅನಂತಕುಮಾರ್ ಅರಸು ಗುಬ್ಬಿ ಇಲ್ಲಿಂದ, ಮೈಸೂರು ವಿದ್ಯಾರಣ್ಯಪುರದ ರಾಮ್ಪ್ರಸಾದ್ ಅವರು, ಮಂಜುಳಾ ಅವರು, ಎಸ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸ್ಪಂದನೆಗೆ. ಇದು ವಿವಿಧ ಭಾರತಿಯ ಆಕಾಶವಾಣಿ ಕನ್ನಡ ವಾಹಿನಿ. ಈಗ ಹೇಮಂತ್ ಅವರು ಹಾಡಿರುವ ಒಂದು ಗೀತೆಯನ್ನ ಕೇಳೋಣ. ಶಿಷ್ಯ ಚಿತ್ರದ ಗೀತೆ ಇದು. ವಿ ನಾಗೇಂದ್ರ ಪ್ರಸಾದ್ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಸರ್ಕಾರಿ ಈ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ಧಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ವಾರ್ತೆಗಳ ವಿವರ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ದದ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಗೆ ಆಗ್ರಹಿಸಿ ವಿರೋಧ ಪಕ್ಷಗಳ ಸದಸ್ಯರು ಗದ್ದಲ ಉಂಟುಮಾಡಿದ ಹಿನ್ನೆಲೆ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ 11 ಗಂಟೆಗೆ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ವಿರೋಧ ಪಕ್ಷಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಪೊಲೀಸ್ ಬಲಪ್ರಯೋಗ ಹಾಗೂ ಈ ವಿಷಯ ಕುರಿತಂತೆ ಕೇಂದ್ರ ಸಚಿವರ ಹೇಳಿಕೆಗೆ ಆಗ್ರಹಿಸಿ ಪ್ರತಿಭಟಿಸಿದರು. ಇದೆಲ್ಲದರ ನಡುವೆ ಸದನವನ್ನು ಮೊದಲಿಗೆ 12 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲೂ ಇದೇ ರೀತಿಯ ವಾತಾವರಣ ಕಂಡುಬಂತು. 11 ಗಂಟೆಗೆ ಸದನ ಸಭೆ ಸೇರಿದಾಗ ಸಚಿವರು ತಮ್ಮ ಸಚಿವಾಲಯಕ್ಕೆ ಸಂಬಂಧಿಸಿದ ದಾಖಲೆ ಪತ್ರಗಳನ್ನು ಮಂಡಿಸಿದರು. ಬಳಿಕ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶೂನ್ಯ ವೇಳೆ ಕಲಾಪ ಕೈಗೆತ್ತಿಕೊಂಡರು. ಈ ವೇಳೆ ಬಿಜೆಪಿಯ ಕಾರ್ಯಕರ್ತ ತರುಣ್ ಚುಗ್ ಅವರು ಪಂಜಾಬ್ನಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಕುಸಿತ ಹಾಗೂ ಹೆಚ್ಚುತ್ತಿರುವ ಮಾದಕ ದ್ರವ್ಯ ಜಾಲದ ವಿಷಯವನ್ನು ಪ್ರಸ್ತಾಪಿಸಿದರು. ಅತಿಯಾದ ಮಾದಕ ದ್ರವ್ಯ ಸೇವನೆಯಿಂದಾಗಿ ಒಂದೇ ವರ್ಷದಲ್ಲಿ 89 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಹೇಳಿದ ಅವರು, ಅಲ್ಲಿನ ಸರ್ಕಾರ ಈ ಪಿಡುಗನ್ನು ತಡೆಯಲು ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು. ಬಳಿಕವೂ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆ ಕಲಾಪವನ್ನು ಮುಂದೂಡಲಾಯಿತು. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ ಕಳೆದ ಒಂದು ದಶಕದಲ್ಲಿ 422 ಕೋಟಿ ರೂಪಾಯಿಗಳಿಂದ 1.55 ಲಕ್ಷ ಕೋಟಿ ರೂಪಾಯಿಗಳಿಗೂ ಅಧಿಕ ಮಟ್ಟಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಪ್ರಸ್ತುತ ಈ ಪೋರ್ಟಲ್ನಲ್ಲಿ 12 ಲಕ್ಷಕ್ಕೂ ಹೆಚ್ಚು ಅತಿಸಣ್ಣ ಮತ್ತು ಸಣ್ಣ ಉದ್ಯಮಗಳು ನೋಂದಾಯಿಸಿಕೊಂಡಿವೆ. ಇವುಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಮಹಿಳಾ ನೇತೃತ್ವದ ಉದ್ಯಮಗಳು ಹಾಗೂ 42,000ಕ್ಕೂ ಅಧಿಕ ನವೋದ್ಯಮಗಳು ಸೇರಿವೆ ಎಂದಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಈ ಪೋರ್ಟಲ್ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿದ್ದು ಸೂಕ್ತ ಬೆಲೆ ಕಂಡುಕೊಳ್ಳಲು ನೆರವಾಗಿದೆ. ಖರೀದಿ ಪ್ರಕ್ರಿಯೆಯ ಸಮಯವನ್ನು ತಗ್ಗಿಸಿದೆ ಮತ್ತು ಸರ್ಕಾರಕ್ಕೆ ಗಮನಾರ್ಹ ಉಳಿತಾಯ ಮಾಡಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವೋಕಲ್ ಫಾರ್ ಲೋಕಲ್ ಮತ್ತು ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಗೆ ಉತ್ತೇಜನ ನೀಡುವ ಮೂಲಕ ಜಮ್ ವಿಕಸಿತ ಭಾರತದ ಅಡಿಪಾಯವನ್ನು ಬಲಪಡಿಸುತ್ತದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ನೇಕಾರರು ಮತ್ತು ವಿನ್ಯಾಸಕಾರರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಮಾರುಕಟ್ಟೆಯ ಬದಲಾಗುತ್ತಿರುವ ಬೇಡಿಕೆಗಳನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಸಿದ್ಧಪಡಿಸಬೇಕು ಎಂದು ಜವಳಿ ಸಚಿವಾಲಯದ ಕಾರ್ಯದರ್ಶಿ ನೀಲಂ ಶಮಿರಾವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ರಾಷ್ಟೀಯ ಕೈಮಗ್ಗ ವಿನ್ಯಾಸಕರ ಸಮಾವೇಶದ ಉದ್ಘಾಟನಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೈಮಗ್ಗ ವಲಯದಲ್ಲಿ ವಿನ್ಯಾಸ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ನೇಕಾರರು ಉತ್ಪನ್ನಗಳ ವಿನ್ಯಾಸಗಳನ್ನು ಸುಧಾರಿಸುವ ಮೂಲಕ ತಮ್ಮ ಸರಕುಗಳ ಮಾರಾಟವನ್ನು ಹೆಚ್ಚಿಸಿಕೊಳ್ಳಬಹುದು ಎಂದರು. ಇದೇ ವೇಳೆ ಅವರು ಕ್ಷೇತ್ರದಲ್ಲಿ ಸಾಧಿಸಿರುವ ಕೌಶಲ್ಯ ಮತ್ತು ಶ್ರೇಷ್ಠತೆಗಾಗಿ ದೇಶಾದ್ಯಂತದ ನೇಕಾರರು ಮತ್ತು ವಿನ್ಯಾಸಕಾರರನ್ನು ಶ್ಲಾಘಿಸಿದರು. ಈ ಸಮಾವೇಶ ನೇಕಾರರಿಗೆ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಮತ್ತು ಮಾರುಕಟ್ಟೆ ಪ್ರವೇಶ ಪಡೆಯಲು ಉತ್ತಮ ಅವಕಾಶ ಒದಗಿಸಿದೆ. ಕಾರ್ಯಕ್ರಮದಲ್ಲಿ ಜವಳಿ ಕಾರ್ಯದರ್ಶಿಗಳು ರಾಷ್ಟೀಯ ಕೈಮಗ್ಗ ವಿನ್ಯಾಸ ಸ್ಪರ್ಧೆಯ ವಿಜೇತರನ್ನು ಸನ್ಮಾನಿಸಿದರು. ನೌಕಾಪಡೆಯ ಸಿಬ್ಬಂದಿ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಇಂದಿನಿಂದ 4 ದಿನಗಳ ಅಧಿಕೃತ ಮಾರಿಷಸ್ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿ ಮಾರಿಷಸ್ನೊಂದಿಗಿನ ದ್ವಿಪಕ್ಷೀಯ ಕಡಲು ಸಹಕಾರ ಮತ್ತು ರಕ್ಷಣಾ ಸಂಬಂಧಗಳ ಬಲವರ್ಧನೆಯೆಡೆಗಿನ ಭಾರತದ ಪ್ರಯತ್ನಗಳ ಭಾಗವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ತಮ್ಮ ಭೇಟಿಯ ವೇಳೆ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಮಾರಿಷಸ್ನ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಲಿದ್ದು ಕಡಲ ಭದ್ರತೆ, ರಕ್ಷಣಾ ಸಹಕಾರ, ಸಾಮರ್ಥ್ಯ ವೃದ್ಧಿ ಮತ್ತು ಮಿಲಿಟರಿ ಸಹಭಾಗಿತ್ವ ಸೇರಿದಂತೆ ವಿವಿಧ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಕಾಶ್ಮೀರದ ಬಲ್ತಾಲ್ ಹಾಗೂ ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ ಮಾರ್ಗಗಳಲ್ಲಿ ರಸ್ತೆಗಳು ತೀವ್ರವಾಗಿ ಹಾನಿಗೊಳಗಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಪ್ರತಿಕೂಲ ಹವಾಮಾನ ಮುನ್ಸೂಚನೆಯಿಂದಾಗಿ ಈ ವರ್ಷದ ಅಮರನಾಥ ಯಾತ್ರೆಯನ್ನು ಅನಿರ್ದಿಷ್ಟಾವಧಿಗೆ ಸ್ಥಗಿತಗೊಳಿಸಲಾಗಿದೆ. ಮಾರ್ಗಗಳನ್ನು ಸರಿಪಡಿಸಲು ಹೆಚ್ಚಿನ ಸಮಯ ಅಗತ್ಯವಿರುವ ಹಾಗೂ ಯಾತ್ರಿಕರ ಸುರಕ್ಷತೆಯನ್ನು ಪರಿಗಣಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವರ್ಷದ ನೋಂದಣಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು ಇನ್ನು ಮುಂದೆ ಕಣಿವೆ ಪ್ರದೇಶಕ್ಕೆ ಯಾತ್ರಿಕರ ಪ್ರವೇಶವನ್ನು ಅನುಮತಿಸುವುದಿಲ್ಲ. ಆದರೆ ಆಚರಣೆಯ ಭಾಗವಾಗಿ ಚೆಡಿ ಮುಬಾರಕ್ ಎಂಬ ಭಗವಾನ್ ಶಿವನ ಪವಿತ್ರ ತ್ರಿಶೂಲ್ ಆಚರಣೆ ಸಾಂಪ್ರದಾಯಿಕ ಪಹಲ್ಗಾಮ್ ಮಾರ್ಗದಲ್ಲಿ ಸಾಗಿ ಇದೇ 28ರಂದು ಗುಹಾಂತರ ದೇವಾಲಯ ತಲುಪಲಿದ್ದು ಅಂದು ಯಾತ್ರೆಗೆ ಅಧಿಕೃತ ತೆರೆ ಬೀಳಲಿದೆ. ಇದುವರೆಗೂ 4.80 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಈ ಸಂದರ್ಭದಲ್ಲಿ ಪ್ರಸಕ್ತ ಸಾಲಿನ ಅಭಿಯಾನವನ್ನು ವಂದೇ ಮಾತರಂಗೆ ಸಮರ್ಪಿಸಲಾಗುತ್ತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಂಸ್ಕೃತಿ ಸಚಿವಾಲಯ ಈ ವರ್ಷದ ಹರ್ ಘರ್ ತಿರಂಗ ಅಭಿಯಾನದ ಮೂಲಕ ದೇಶಾದ್ಯಂತ ತಿರಂಗ ಯಾತ್ರೆಗಳು, ತಿರಂಗ ರ್ಯಾಲಿಗಳು, ತಿರಂಗ ಸಂಗೀತ ಕಚೇರಿಗಳು ಹಾಗೂ ವಂದೇ ಮಾತರಂ ಸಾಮೂಹಿಕ ಗಾಯನದ ಮೂಲಕ ರಾಷ್ಟ್ರಭಕ್ತಿಯ ಭಾವನೆಯನ್ನು ಮೂಡಿಸಲು ಯೋಜಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿ ಸೂರ್ಯಪತ್ ತಿರಂಗ ಎಂಬ ನೂತನ ಉಪಕ್ರಮವನ್ನು ಪರಿಚಯಿಸಲಾಗಿದ್ದು, ಇದು ಪ್ರಪಂಚದಾದ್ಯಂತ ಇರುವ ಭಾರತೀಯರನ್ನು ತ್ರಿವರ್ಣ ಧ್ವಜದ ಜಾಗತಿಕ ಸಂಭ್ರಮಾಚರಣೆಯಲ್ಲಿ ಒಂದಾಗಿಸುವ ವಿಶಿಷ್ಟ ಪ್ರಯತ್ನವಾಗಿದೆ. ನಾಗರಿಕರು ತಮ್ಮ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ತಮ್ಮ ಸೆಲ್ಫಿಗಳನ್ನು ಹರ್ ಘರ್ ತಿರಂಗ ಜಾಲತಾಣದಲ್ಲಿ ಅಪ್ಲೋಡ್ ಮಾಡುವಂತೆ ಸಚಿವಾಲಯ ಮನವಿ ಮಾಡಿದೆ. ಚೀನಾದಲ್ಲಿ ಡಾಲ್ಫಿನ್ ಚಂಡಮಾರುತ ಶಾಂಘೈ ಕರಾವಳಿಗೆ ಅಪ್ಪಳಿಸಿರುವ ಹಿನ್ನೆಲೆಯಲ್ಲಿ ಶಾಂಘೈ ನಗರ ಸೇರಿದಂತೆ ಪೂರ್ವ ಚೀನಾದ ವಿವಿಧ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಭಾರೀ ಮಳೆ ಹಾಗೂ ಬಿರುಗಾಳಿಯಿಂದಾಗಿ ಈ ಭಾಗದಲ್ಲಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ವ್ಯತ್ಯಯವಾಗಿದ್ದು, ಶಾಂಘೈ ಒಂದರಲ್ಲಿ ಸುಮಾರು 1,000 ವಿಮಾನಗಳ ಸಂಚಾರ ರದ್ದಾಗಿದೆ. ವಿವಿಧ ಪ್ರಾಂತ್ಯಗಳಲ್ಲಿ ಭಾರೀ ಮಳೆ ಮುಂದುವರೆಯಲಿದ್ದು, ಡಿಸ್ನಿಲ್ಯಾಂಡ್, ಲೆಗೋಲ್ಯಾಂಡ್ ಸೇರಿದಂತೆ ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಮುಚ್ಚಲಾಗಿದೆ. ಪ್ರಸ್ತುತ ಈ ಚಂಡಮಾರುತದ ತೀವ್ರತೆ ಕೊಂಚ ತಗ್ಗಿದೆ. ಈ ವರ್ಷ ಚೀನಾಗೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಚಂಡಮಾರುತ ಇದಾಗಿದೆ. ಇಂದು ವಿಶ್ವ ಸಿಂಹಗಳ ದಿನಾಚರಣೆ. ಆಫ್ರಿಕಾ ಮತ್ತು ಏಷ್ಯಾ ಸಿಂಹಗಳು ಅವುಗಳ ನೈಸರ್ಗಿಕ ಆವಾಸ ಸ್ಥಾನ ರಕ್ಷಣೆ ಮತ್ತು ವನ್ಯಜೀವಿ ಭಾಗಗಳ ಅಕ್ರಮ ವ್ಯಾಪಾರ ನಿಲ್ಲಿಸಲು ಜನಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಅರಣ್ಯಗಳಲ್ಲಿ ವಾಸಿಸುವ ಸಿಂಹಗಳು ಎದುರಿಸುತ್ತಿರುವ ಅಪಾಯಗಳು ಹಾಗೂ ಜೀವ ವೈವಿಧ್ಯತೆಯಲ್ಲಿ ಅವು ವಹಿಸುವ ಪ್ರಮುಖ ಪಾತ್ರದ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಆಚರಣೆಯ ಉದ್ದೇಶವಾಗಿದೆ. ವಿಶ್ವ ಸಿಂಹ ದಿನದ ಅಂಗವಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದಲ್ಲಿ ಏಷ್ಯಾಟಿಕ್ ಸಿಂಹಗಳ ಸಂತತಿ ಗಮನಾರ್ಹವಾಗಿ ವೃದ್ಧಿಸುತ್ತಿದ್ದು ಅವುಗಳ ಆವಾಸ ಸ್ಥಾನ ಮತ್ತು ವ್ಯಾಪ್ತಿಯು ವಿಸ್ತಾರಗೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ನಲ್ಲಿ ಪ್ರತಿಪಕ್ಷಗಳಿಂದ ಮುಂದುವರಿದ ಗದ್ದಲ, ಉಭಯ ಸದನಗಳ ಕಲಾಪ 2:00 ಮುಂದೂಡಿಕೆ. ಸರ್ಕಾರಿ ಇ ಮಾರುಕಟ್ಟೆ ಜಮ್ನ ಒಟ್ಟು ವಹಿವಾಟು ಮೌಲ್ಯ 1.55 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ. ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಬದಲಾಗುತ್ತಿರುವ ಬೇಡಿಕೆಗೆ ತಕ್ಕಂತೆ ಉತ್ಪನ್ನ ಸಿದ್ಧಪಡಿಸುವಂತೆ ಭಾರತೀಯ ನೇಕಾರರಿಗೆ ಜವಳಿ ಸಚಿವಾಲಯ ಕರೆ. ಪ್ರತಿಕೂಲ ಹವಾಮಾನ ಹಾಗೂ ರಸ್ತೆ ಹಾನಿ ಹಿನ್ನೆಲೆ ಅಮರನಾಥ ಯಾತ್ರೆ ಅನಿರ್ದಿಷ್ಟಾವಧಿಗೆ ಸ್ಥಗಿತ. ಹಾಗೂ ಡಾಲ್ಫಿನ್ ಚಂಡಮಾರುತದ ಅಬ್ಬರ, ಪೂರ್ವ ಚೀನಾ ಪ್ರದೇಶಗಳಿಂದ 10 ಲಕ್ಷಕ್ಕೂ ಹೆಚ್ಚು ಜನರ ಸ್ಥಳಾಂತರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಪ್ರತಿ ಮನೆಯು ಸ್ವಾತಂತ್ರ್ಯದ ಕಥೆಯನ್ನು ಹೇಳಲಿ,
1: ಏರಲಿ, ಹಾರಲಿ ತ್ರಿವರ್ಣ ಧ್ವಜ.
0: ಎಲ್ಲ ಮನೆಯ ಮೇಲೂ ರಾರಾಜಿಸಲಿ ಮೂರು ಬಣ್ಣದ ಬಾವುಟ.
1: ನಮ್ಮ ರಾಷ್ಟ್ರ ಧ್ವಜ, ನಮ್ಮ ಹೆಮ್ಮೆ.

ಆತ್ಮೀಯ ಕೇಳುಗರೇ, ಸೋಮವಾರದ ಈ ಸಮಯ ವಿವಿಧ ಭಾರತಿಯಲ್ಲಿ ಇಮೇಲ್ ಹಾಗೂ ಪತ್ರಾಧಾರಿತ ಹಾಡುಗಳನ್ನು ಪ್ರಸಾರ ಮಾಡುವ ಸಮಯವಾಗಿದೆ. ಬಿಂದು ಮಂಗಳೂರಿನಿಂದ ನನ್ನ ಮೆಚ್ಚಿನ ಗೀತೆಯ ಪ್ರಸಾರದ ಕೋರಿಕೆಯ ಸಂದೇಶ ಇದು ಅಂತ ಇಮೇಲ್ ಕಳಿಸಿದ್ದಾರೆ. ಸ್ಪಂದನ ಚಿತ್ರದ ಬಂದೇ ಬರ್ತಾವ ಕಾಲ ದಯವಿಟ್ಟು ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಬಿಂದು ಅವರಿಗೋಸ್ಕರ ಈಗ ಮೂಡಿ ಬರ್ತಾ ಇದೆ ಕಾರ್ಯಕ್ರಮದ ಆರಂಭದಲ್ಲಿ ಈ ಗೀತೆ ಪಿ ಸುಶೀಲಾ ಅವರು ಹಾಡಿದ್ದಾರೆ, ಬಂದೇ ಬರ್ತಾವ ಕಾಲ ಅನ್ನೋ ಗೀತೆ, ಸ್ಪಂದನ ಚಿತ್ರದ್ದು. ಕೇಳಿ ಆನಂದಿಸಿ. ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇಮೇಲ್ ಕಳಿಸಬೇಕಾದ ವಿಳಾಸ vbnimmahadu@gmail.com. ಈ ಒಂದು ಇಮೇಲ್ ವಿಳಾಸಕ್ಕೆ ನಿಮ್ಮ ಇಷ್ಟದ ಹಾಡುಗಳು, ಅದರಲ್ಲೂ ಅಪರೂಪದ ಹಾಡುಗಳನ್ನು ನೀವು ಆಯ್ಕೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರುತ್ತೆ. ಏಕೆಂದರೆ ನಮ್ಮಲ್ಲಿ ಸಾಕಷ್ಟು ಅಪರೂಪದ ಗೀತೆಗಳು, ತುಂಬ ಜನ ಕೇಳದೇ ಇರೋವಂಥ ಅನೇಕ ಗೀತೆಗಳಿವೆ. ಹಾಗಾಗಿ ಅಂಥ ಗೀತೆಗಳನ್ನು ಆಯ್ಕೆ ಮಾಡಿ ನಮ್ಮ ಕೇಳುಗರು ಸಂದೇಶ ಕಳಿಸಿದರೆ ಇಮೇಲ್ ಸಂದೇಶ vbnimmahadu@gmail.com. ಈ ಒಂದು ಇಮೇಲ್ ವಿಳಾಸಕ್ಕೆ ನಿಮ್ಮ ಸಂದೇಶಗಳು ಹರಿದು ಬರಲಿ, ಕಾರ್ಯಕ್ರಮ ಚಂದವಾಗಿ ಮೂಡಿ ಬರಲಿ ಅಂತ ನಿಮ್ಮಲ್ಲಿ ಮನವಿ. ಪಿ ಸುಶೀಲಾ ಅವರು ಹಾಡಿರುವ ಗೀತೆ, ಸಿ ಅಶ್ವಥ್ ಅವರ ಸಂಗೀತ, ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಈ ಗೀತೆಗಿದೆ. ಸ್ಪಂದನ ಚಿತ್ರದ ಗೀತೆ, ಕಾರ್ಯಕ್ರಮದ ಆರಂಭದ ಗೀತೆ.

ಕೇಳ್ತಾ ಇದ್ದೀರಾ, ವಿವಿಧ ಭಾರತಿ ಟ್ಯೂನ್ ಮಾಡಿದ್ದೀರಾ. ಈ ಹೊತ್ತಿನಲ್ಲಿ ಇಮೇಲ್ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳು ಮೂಡಿ ಬರ್ತಾ ಇದೆ. ಮತ್ತೊಂದು ಇಮೇಲ್ ಬಂದಿದೆ, ಬಲರಾಮ ಅವರ ಕೋರಿಕೆಯ ಇಮೇಲ್, ಯುಗ ಪುರುಷ ಚಿತ್ರದ ಒಂದು ಗೀತೆ. ಹಾಗೆ ಚೈತ್ರ, ಕಿರಣ್ ಮತ್ತು ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ ಪೂರ್ಣಚಂದ್ರ ಚಿತ್ರದ ಒಂದು ಗೀತೆಗಾಗಿ ಇಮೇಲ್ ಸಂದೇಶ ಕಳಿಸಿದ್ದಾರೆ. ಅದಾದ ಮೇಲೆ ರಾಧಾಕೃಷ್ಣ ಅವರ ಸಂದೇಶ ಬಂದಿದೆ, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ. ಈ ಗೀತೆ ಅಪರೂಪದ ಗೀತೆ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಚಲ್ಲಹಳ್ಳಿಯಿಂದ ಅವರು ಸಂದೇಶ ಕಳಿಸಿದ್ದಾರೆ. ಆದರೆ ತ್ರಿಶೂಲ ಚಿತ್ರದ ಗೀತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ತ್ರಿಶೂಲ ಚಿತ್ರದ ಗೀತೆ ಅಲ್ಲ, ಬಾನಲ್ಲೆ ಮಧುಚಂದ್ರಕೆ ಚಿತ್ರದ ಗೀತೆ. ಈ ಮೂರು ಗೀತೆಗಳು ಮೂಡಿ ಬರಲಿದೆ. ನಿಮ್ಮ ಸ್ಪಂದನೆಗಾಗಿ ಇಮೇಲ್ ಮೂಲಕ ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಸ್ಪಂದನೆಗಾಗಿ ಧನ್ಯವಾದಗಳು. ಕೇಳೋಣ ಈಗ ಯುಗ ಪುರುಷ ಚಿತ್ರದ ಗೀತೆ. ಅದಾದ ಮೇಲೆ ಕಾವೇರಿ ತೀರದಲ್ಲಿ ಒಂದು ಕಾಡು ಅನ್ನೋ ಗೀತೆ, ಅನ್ನಪೂರ್ಣ ಮತ್ತು ಬಸವರಾಜ್ ಅವರ ಕೋರಿಕೆಯ ಮೇರೆಗೆ ಮೂಡಿ ಬರ್ತಾ ಇದೆ. ಜನ್ಮರಹಸ್ಯ ಚಿತ್ರದು. ಅದಾದ ಮೇಲೆ ಪೂರ್ಣಚಂದ್ರ ಚಿತ್ರದ ಗೀತೆ ಮೂಡಿ ಬರುತ್ತೆ. ಆನಂತರ ರಾಧಾಕೃಷ್ಣ ಅವರ ಕೋರಿಕೆಯ ಗೀತೆ ಮೂಡಿ ಬರುತ್ತೆ. ಹೀಗೆ ಒಂದರ ಹಿಂದೆ ಒಂದು ಸಾಲು ಸಾಲು ಗೀತೆಗಳು ನಿಮಗಾಗಿ ಮೂಡಿ ಬರಲಿದೆ. ಕೇಳ್ತಾ ಇರಿ ವಿವಿಧ ಭಾರತಿ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ವಿವಿಧ ಭಾರತಿಯಲ್ಲಿ ಇಮೇಲ್ ಆಧಾರಿತ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿದ್ದೀರಾ. ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಕೇಳ್ತಾ ಇದ್ದಾರೆ, ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಇಮೇಲ್ ಕಳಿಸೋದಕ್ಕೆ ಅಡ್ರೆಸ್ ಹೇಳಿ ಅಂತ. ದಯವಿಟ್ಟು ಗಮನಿಸಿ, vbnimmahaadu@gmail.com vbnimmahaadu@gmail.com ಇದು vbnimmahaadu@gmail.com. ಈ ಒಂದು ಇಮೇಲ್ ವಿಳಾಸಕ್ಕೆ ನಿಮ್ಮ ಇಚ್ಛೆಯ ಗೀತೆಗಳನ್ನು ನೀವು ಕಳಿಸಿದ್ರೆ ಖಂಡಿತ ನಾವು ಅದನ್ನು ಪ್ರಸಾರ ಮಾಡ್ತೇವೆ. vbnimmahaadu@gmail.com ಈ ಒಂದು ವಿಳಾಸಕ್ಕೆ ನೀವು ನಿಮ್ಮಿಷ್ಟದ ಗೀತೆಗಳನ್ನು ಕಳಿಸಿ, ನಿಮಗಾಗಿ ಪ್ರಸಾರ ಮಾಡಲಾಗುತ್ತೆ ವಿವಿಧ ಭಾರತೀಯ ಈ ಸಮಯದಲ್ಲಿ.
1: ನಾವು ಭಾರತೀಯರು, ನಮ್ಮ ರಾಷ್ಟ್ರಧ್ವಜ ದೇಶದ ಗೌರವದ ಪ್ರತೀಕ. ಆಗಸ್ಟ್ 15ರಂದು ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋಣ, ಭಾರತ ಮಾತೆಯ ಕೀರ್ತಿ ಶಿಖರವ ಮೆರೆಸೋಣ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
2: ಭಾರತಾಂಬೆ ನಿನ್ನ ಜನ್ಮದಿಂದ.
0: ರಾಧಾಕೃಷ್ಣ ಅವರು ತ್ರಿಶೂಲ

ಚಿತ್ರದಲ್ಲಿನ ಈ ಒಂದು ಗೀತೆಯನ್ನ ಕೇಳಿದ್ದಾರೆ ಅದೇ. ಆದರೆ ಆ ಚಿತ್ರದ ಗೀತೆ ನಮಗೆ ಆ ವರ್ಷನ್ನಲ್ಲಿ ಲಭ್ಯವಿಲ್ಲ. ಹಾಗಾಗಿ ಬಾನಲ್ಲೇ ಮಧುಚಂದ್ರ ಕೆ ಚಿತ್ರದಲ್ಲಿರುವ ಅದೇ ಗೀತೆಯನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಸಿದ್ಧಲಿಂಗಯ್ಯನವರ ರಚನೆ, ಹಂಸಲೇಖ ಅವರ ಸಂಗೀತವಿದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು.

ನೆಲಮಂಗಲ ತಾಲೂಕು ಕಮಲಾಪುರದ ಚೈತ್ರ ಡಿಎಂ ಅವರ ಕೋರಿಕೆಯ ಮೇರೆಗೆ ಚಿನ್ನದ ಗೊಂಬೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಸೂಲಮಂಗಲಂ ರಾಜಲಕ್ಷ್ಮಿ ಅವರ ಧ್ವನಿಯಲ್ಲಿರುವ ಈ ಗೀತೆಗೆ ಟಿಜಿ ಲಿಂಗಪ್ಪನವರ ಸಂಗೀತ, ವಿಜಯ ನಾರಸಿಂಹ ಅವರ ಸಾಹಿತ್ಯವಿದೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇಮೇಲ್ ಹಾಗೂ ಪತ್ರಾಧಾರಿತ ಚಿತ್ರಗೀತೆಗಳು ಈಗ ಮೂಡಿ ಬರ್ತಾ ಇದೆ. ಪ್ರತಿ ಸೋಮವಾರ 1:20 ಎರಡು ಗಂಟೆವರೆಗೆ ಈ ಕಾರ್ಯಕ್ರಮವಿರುತ್ತೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿಯಲ್ಲಿ. ಈಗ ಜಿಮೇಲ್ ವಿಳಾಸ ಸ್ಪೆಲ್ಲಿಂಗ್ ಸಮೇತ ತಿಳಿಸಿ ಅಂತ ಕಬಾಡಿ ಇಂದಿರಾ ವೆಂಕಟೇಶ್ ಅವರು ಬಿನ್ನಿಪೇಟೆಯಿಂದ ಹೇಳ್ತಾ ಇದ್ದಾರೆ. ಖಂಡಿತ ತಿಳಿಸೋಣ, vbnimmahadu@gmail.com. ಇದಕ್ಕೆ ಎಲ್ಲವೂ ಸಣ್ಣ ಇಂಗ್ಲಿಷ್ ಅಕ್ಷರಗಳಲ್ಲಿ ಇರುತ್ತೆ. vbnimmahadu vbnimmahadu ಎಲ್ಲವೂ ಸಣ್ಣ ಅಕ್ಷರಗಳಲ್ಲಿರುವಂಥದ್ದು, ಸ್ಮಾಲ್ ಲೆಟರ್ಸ್, ಇಂಗ್ಲೀಷ್ನ ಸ್ಮಾಲ್ ಲೆಟರ್ಸ್. vbnimmahadu@gmail.com vbnimmahadu@gmail.com ಈ ಒಂದು ಇಮೇಲ್ ವಿಳಾಸಕ್ಕೆ ನಿಮ್ಮ ಆಯ್ಕೆಯ ಗೀತೆಗಳು ತಿಳಿಸಿ, ಖಂಡಿತ ನಿಮಗಾಗಿ ಪ್ರಸಾರ ಮಾಡಲಾಗುತ್ತೆ. ಸೋಮವಾರದ ಈ ಸಮಯದಲ್ಲಿ ಆದಷ್ಟು ಅಪರೂಪದ ಗೀತೆಗಳು ನಿಮ್ಮ ಕೋರಿಕೆಯ ಲಿಸ್ಟ್ನಲ್ಲಿ ಇರಲಿ. 1:50 35 ಸೆಕೆಂಡುಗಳಾಗಿದೆ.

0: ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.
1: ನೀ ಬರೆದ ಕಾದಂಬರಿ ಚಿತ್ರದ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಅಲಂಬಾಡಿಯ ಗ್ರಾಮಸ್ಥರು ಮಾಲೂರು ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಪ್ರಕಾಶ್ ಅವರು ಎಲ್ಲರ ಪರವಾಗಿ ಸಂದೇಶ ಕಳಿಸಿದ್ದಾರೆ. ಕೇಳೋಣ ಅವರಿಷ್ಟದ ಗೀತೆ. ನೀ ಬರೆದ ಕಾದಂಬರಿ ಚಿತ್ರದ ನೀ ಮೀಟಿದ ನೆನಪಿಲ್ಲವು, ಇದು ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿದೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಇಮೇಲ್ ಮೂಲಕ ಸಂದೇಶ ಕಳಿಸಿದ ಮತ್ತು ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.

ಆತ್ಮೀಯ ಕೇಳುಗರೆ, ಸಮಯ 2 ಗಂಟೆ ಆಗ್ತಾ ಇದೆ. 2 ಗಂಟೆಯ ಇಂಗ್ಲಿಷ್ ವಾರ್ತೆಗಳ ನಂತರ ಸ್ಪಂದನ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಇಮೇಲ್ ಆಧಾರಿತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಾರ್ಯಕ್ರಮ ಇದು. ನೀವು ಇಮೇಲ್ ಮೂಲಕ ನಮ್ಮ ಕಾರ್ಯಕ್ರಮಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಇರ್ತೀರಲ್ಲ, ಅದನ್ನು ಕುರಿತು ಮಾತನಾಡ್ತಾ ಸೂಕ್ತ ಸಲಹೆ ಸೂಚನೆಗಳನ್ನು ನಿಮ್ಮಿಂದ ತೆಗೆದುಕೊಳ್ತಾ ನಡೆಸುವಂತಹ ಕಾರ್ಯಕ್ರಮ ಸ್ಪಂದನ. ಇದಕ್ಕಾಗಿ ಇಮೇಲ್ ವಿಳಾಸ ಕನ್ನಡ ವಿವಿಧ ಭಾರತಿ @gmail.com, KANNADAVIVIDHABHARATI, ಕನ್ನಡ ವಿವಿಧ ಭಾರತಿ @gmail.com. ಎಲ್ಲವೂ ಸಣ್ಣ ಇಂಗ್ಲಿಷ್ ಅಕ್ಷರಗಳಲ್ಲಿ ಇರುತ್ತೆ. ಕನ್ನಡ ವಿವಿಧ ಭಾರತಿ @gmail.com, KANNADAVIVIDHABHARATI, ಕನ್ನಡ ವಿವಿಧ ಭಾರತಿ @gmail.com. ಈ ಒಂದು ಇಮೇಲ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮ್ಮ ಕಾರ್ಯಕ್ರಮ ಕುರಿತಾಗಿ ಏನೇ ಇದ್ರೂ ತಿಳಿಸಿ ಇಮೇಲ್ ಮೂಲಕ.

ಕೇಳುಗರಿಗೆಲ್ಲ ಮಧ್ಯಾಹ್ನದ ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಅವೆಲ್ಲರೂ ಕೂಡ ಊಟ ಮುಗಿಸಿ ನಮ್ಮ ವಿವಿಧ ಭಾರತಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೀರ ಅಂತ ಭಾವಿಸಿದ್ದೀನಿ. ಇಂದು ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಯಾರೆಲ್ಲ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದ್ದಾರೆ ನೋಡೋಣ. ನೋಡುವಂತಹ ಸಮಯ ಇದು. ಮೊಟ್ಟ ಮೊದಲನೇದಾಗಿ ನೋಡೋದಾದರೆ ಭೀಮರಾಮ್ ಇವರು ಓಲ್ಡ್ ಈಸ್ ಗೋಲ್ಡ್ ಅಂದರೆ ಬೆಳಗಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಇವರು ವ್ಯಕ್ತಪಡಿಸಿದ್ದಾರೆ.

ಹೇಳ್ತಿದ್ದಾರೆ. ಇಲ್ಲಿದ್ದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರುತ್ತವೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ 1975 ನಂತರದ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೀರಿ, ಅದು ಸರಿಯಷ್ಟೇ. 1975 ಮೊದಲು ಕಪ್ಪು ಬಿಳುಪಿನ ಚಿತ್ರಗೀತೆಗಳನ್ನು ಕೇವಲ ಕೆಲವೇ ಉದ್ಘೋಷಕರು ಪ್ರಸಾರ ಮಾಡುತ್ತಿದ್ದಾರೆ. ಹಾಗಾಗದೆ 1975 ಮುಂಚಿನ ಕಪ್ಪು ಬಿಳುಪಿನ ಗೀತೆಗಳನ್ನು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಮೀಸಲಿಡಿ. ಆದಷ್ಟು ಕೂಡ ಹಳೆಯ ಗೀತೆಗಳನ್ನು ಓಲ್ಡ್ ಈಸ್ ಗೋಲ್ಡ್ ಏನು ಶೀರ್ಷಿಕೆಗೆ ತಕ್ಕ ಹಾಗೆ ನೀವು ಹಳೆ ಹಾಡುಗಳನ್ನು ಪ್ರಸಾರ ಮಾಡಿ ಅಂತೇಳಿ ನಮ್ಮ ಕಾರ್ಯಕ್ರಮಕ್ಕೆ ಭೀಮರಾವ್ ಅವರು ಇವರು ಸಂದೇಶಗಳನ್ನು ಕಳಿಸಿ ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಭೀಮರಾವ್ ಅವರೇ, ನಿಮ್ಮ ಒಂದು ಸಂದೇಶಕ್ಕೆ ಒಂದು ಸರಿ ಉತ್ತರ ಏನಪ್ಪ ಅಂತಂದರೆ, 1975 ಮೊದಲು ಏನು ಬಂದಿರುವಂಥ ಒಂದು ಕನ್ನಡದ ಚಿತ್ರಗಳೇನಿದೆ, ಒಂದು ಕಪ್ಪು ಬಿಳುಪಿರಬಹುದು ಅಥವಾ ಬಣ್ಣದ ಚಿತ್ರಗಳಿರಬಹುದು, ಆದರೆ ಕೆಲವೊಂದು ಗೀತೆಗಳು ಸ್ವಲ್ಪ ನಾಯಿಸಿದೆ, ತುಂಬ ಹಳೆಯದಿರೋದ್ರಿಂದ ಸ್ವಲ್ಪ ಕರ್ಕಶಲ ಇದೆ ಆ ಒಂದು ಹಾಡುಗಳಲ್ಲಿ. ಹಾಗಾಗಿ ಆ ಚಿತ್ರದ ಗೀತೆಗಳನ್ನು ಕೆಲವೊಂದನ್ನು ನಾವು ಪ್ರಸಾರ ಮಾಡುವುದಕ್ಕೆ ಆಗೋದಿಲ್ಲ ಅಂಥೇಳಿ ಸ್ವಲ್ಪ ಅದನ್ನು ತಡೆ ಹಿಡಿದಿದ್ದೀವಿ. ಆಯಿತು, ಮುಂದಿನ ದಿನಗಳಲ್ಲಿ ಅವು ಏನು ಇಂಟರ್ನೆಟಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ನಾವು ತರಿಸ್ಕೊಳ್ಳೋದಾದರೆ ನಾವು ಗೀತೆಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಆ ಥರದ ಚಿತ್ರಗೀತೆಗಳನ್ನು ನಾವು ಖಂಡಿತ ಇದರಲ್ಲಿ ಪ್ರಸಾರ ಮಾಡ್ತೀವಿ. ಮತ್ತು ವಿಲಿಯಂ ಪಿಂಟೋ ಇವರು ಪುತ್ತೂರಿನಿಂದ ಒಂದು ಮೆಸೇಜನ್ನು ಮಾಡಿದ್ದಾರೆ. ಇವರು ಹೇಳ್ತಿದ್ದಾರೆ, ಆಕಾಶವಾಣಿಯ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರುತ್ತವೆ, ತುಂಬ ಇಷ್ಟವಾಗುತ್ತೆ ವಿವಿಧ ಭಾರತೀಯ ಕಾರ್ಯಕ್ರಮಗಳ ಒಂದು ಕೇಳುವುದು, ಕಾರ್ಯಕ್ರಮಗಳನ್ನು ಕೇಳುವುದು ತುಂಬ ತುಂಬ ಇಷ್ಟ ಆಗುತ್ತೆ ನಮಗೆ. ಕಾರ್ಯಕ್ರಮಕ್ಕೆ ಧನ್ಯವಾದಗಳು, ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಸೂಪರ್, ಒಂದಕ್ಕಿಂತಲೂ ಒಂದು ತುಂಬ ಅದ್ಭುತವಾಗಿ ಮೂಡಿಬರ್ತಾ ಇದೆ ಅಂಥೇಳಿ ವಿಲಿಯಂ ಪರ್ಲ್ಯಾಡ್ಕ ಪುತ್ತೂರು ಇಲ್ಲಿಂದ ಇವರು ಸಂದೇಶಗಳನ್ನು ಕಳಿಸಿದ್ದಾರೆ. ಹಾಗೆಯೇ ನೋಡ್ತಾ ಹೋದರೆ ಇವರು ವಿಶ್ವ ಸೋಮಯಾಜಿ ಅವರು, ವೆರಿ ನೈಸ್ ವಿವಿಧ ಭಾರತಿ ಹಿಯರ್ ಫ್ರಮ್ ಯು, ನಿಮ್ಮ ಎಲ್ಲ ಕಾರ್ಯಕ್ರಮಗಳು ತುಂಬ ಇಷ್ಟ ಆಗ್ತಾ ಇದ್ದಾವೆ, ನಿಮ್ಮ ಕಾರ್ಯಕ್ರಮಗಳ ಒಂದು ರೂಪುರೇಷ, ಕಾರ್ಯಕ್ರಮದ ಒಂದು ಏನು ಸಿದ್ಧತೆ ತುಂಬ ನಮ್ಗೆ ಇಷ್ಟ ಆಗತ್ತೆ ಅಂಥೇಳಿ ಇವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಪ್ರಕಾಶ್ ಅವರು, ನಿಮ್ಮ ಕಾರ್ಯಕ್ರಮಗಳು ತುಂಬ ಸೊಗಸಾಗಿ ಮೂಡಿಬರುತ್ತವೆ, ಸಂಜೆಯ ವೇಳೆ ಇನ್ನೂ ಸೊಗಸಾದ ಸಂಜೆಯ ವೇಳೆ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಬುದ್ಧಿಗೆ ಕಸರತ್ತು ನೀಡುವಂತಹ ಒಂದು ಮನೋರಂಜನೆ ಗೀತೆಗಳು ಹಾಗೂ ಭಾವಗೀತೆಗಳನ್ನು ನೀವು ಪ್ರಸಾರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಮಾಲೂರು ತಾಲೂಕು ತಿರುಪತಿಯಿಂದ, ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ತಮ್ಮ ಅನಿಸಿಕೆಯನ್ನು ನಮಗೆ ಇಮೇಲ್ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ. ಮತ್ತು ಇವರು ಮೈ ನೇಮ್ ಈಸ್ ಏನು, ಇವರು ವಿಜಯಪುರದಿಂದ ಇಸ್ಮಾಯಿಲ್ ಇವರು ಹೇಳ್ತಿದ್ದಾರೆ, ಏನು ಒಂದು ಸಾಂಗನ್ನು ನಮಗೆ ನೀವು ಪ್ರಸಾರ ಮಾಡ್ತೀರಾ ಅಂತೇಳಿ ಸಾಂಗ್ ರಿಕ್ವೆಸ್ಟನ್ನು ಕಳಿಸಿದ್ದಾರೆ. ಆದರೆ ಈ ಸ್ಪಂದನ ಇರೋದು ಕೇವಲ ನಿಮ್ಮ ಮಾಹಿತಿ, ಅಂದರೆ ನಮ್ಮ ನಿಮ್ಮ ನಡುವೆ ಏನು ಒಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಏನು ತಿಳಿಸ್ತೀರಿ ಅದಕ್ಕೆ ನಾವು ಸ್ಪಂದಿಸುವಂತಹದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಆದರೂ ಇಸ್ಮಾಯಿಲ್ ಅವರೇ, ನಿಮಗಾಗಿ ಒಂದು ಸುಂದರವಾದಂತಹ ಗೀತೆಯನ್ನು ನಿಮ್ಮ ಕೋರಿಕೆಯಂತೆ ಈಗ ನಾವು ಪ್ರಸಾರ ಮಾಡ್ತಾ ಇದ್ದೀವಿ, ಖಂಡಿತ ನೀವು ಕೇಳಿ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.

ತಲೆ ಬಾಗಿಸುವ ಧರ್ಮದ ಕನ್ನ ಉಸಿರೆಂದೆನ್ನುವ ದ್ರೋಹಿಗಳ ದಯ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ

ಕೇಳಿದ್ರೆ ಸ್ಪಂದನ ಕಾರ್ಯಕ್ರಮಕ್ಕೆ ಪುನಃ ಸ್ವಾಗತ. ನಮ್ಮ ಬೆಂಗಳೂರಿನ ಬಿನ್ನಿಪೇಟೆಯಿಂದ ಕಬಾಡಿ ವೆಂಕಟೇಶ್ ಅವರು ಮತ್ತು ಅವರ ಪತ್ನಿಯವರು ಹೀಗೆ ಒಂದು ಏನು SMS ಅನ್ನು ಮಾಡಿ ತಮ್ಮ ಕೋರಿಕೆಯನ್ನು ಈ ಥರ ಹೇಳ್ತಿದ್ದಾರೆ. ನೀವು ಏನು ನಮಗೆ ಸ್ಪಂದನ ಕಾರ್ಯಕ್ರಮಕ್ಕಾಗಿ ನಾವು ನಿಮಗೆ ಸಂದೇಶವನ್ನು ಕಳಿಸಬೇಕಾದ್ರೆ ನೀವು ಹೇಳುವಂತಹ ಒಂದು ಏನು ಇಮೇಲ್ನ ಒಂದು ವಿಳಾಸ ಮತ್ತೊಮ್ಮೆ ತಿಳಿಸಿ, ಸ್ಪೆಲ್ಲಿಂಗ್ ಸಮೇತ ತಿಳಿಸಿ ಅಂತೇಳಿ ಇವರು ಕೇಳ್ತಿದ್ದಾರೆ. ವೆಂಕಟೇಶ್ ಅವರೇ ನೋಡಿ, ನಮ್ಮ ಇಮೇಲ್ ವಿಳಾಸ ಹೀಗಿದೆ, kannada@nna.da ಕನ್ನಡ ವಿವಿಧ ಭಾರತಿ viviDHA BHA RA TI ಇದೆಲ್ಲ ಕೂಡ ಸ್ಮಾಲ್ ಲೆಟರ್ಸಲ್ಲಿರಬೇಕು, @gmail.com. ಇದು ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕಾಗಿ ಮೀಸಲಿಟ್ಟಿರುವಂತಹ ಒಂದು ಇಮೇಲ್ ವಿಳಾಸದ ಒಂದು ID. ಇದಕ್ಕೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಳಿಸಬಹುದು. ಅದೇ ಥರ ಇಲ್ಲಿ ಒಬ್ಬರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಅವರ ಹೆಸರನ್ನು ನಮೂದಿಸಿಲ್ಲ, ಸ್ಪಂದನ ಕಾರ್ಯಕ್ರಮ ಕೂಡ ಮೆಚ್ಚಿನ ಚಿತ್ರಗೀತೆ ಆಯಿತಾ ಅಂತೇಳಿ ಇವರು ಕೇಳುತ್ತಿದ್ದಾರೆ. ಹೌದು, ಕೆಲವೊಂದು ಸಲ ನಮ್ಮ ಕೇಳುಗರ ಒಂದು ಅನಿಸಿಕೆಯಂತೆ ಮಧ್ಯೆ ಅಂದರೆ ನಿರಂತರವಾಗಿ ನಾವು 15 ನಿಮಿಷ ನಾವು ಮಾತಾಡೋದಕ್ಕಿಂತಲೂ ಮಧ್ಯೆ ಒಂದು ಗೀತೆಯನ್ನು ಪ್ರಸಾರ ಮಾಡಿದ್ರೆ ಈ ಒಂದು ಕಾರ್ಯಕ್ರಮ ಕೇಳೋರು ಕೂಡ ಒಂಥರ ಚೆಂದ ಇರುತ್ತೆ ಅಂತ ಅನಿಸುತ್ತೆ. ಈ ಕಾರ್ಯಕ್ರಮದ ಮಧ್ಯೆ ಕೂಡ

0: ಗೀತೆಗಾಗಿ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಂತೆ ನಾವು ಗೀತೆಯನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀವಿ. ಇವರು ಯಾರಂತಂದರೆ ಮಾಲಶ್ರೀ ಹರೀಶ್ ಮಲ್ಲೇಶ್ವರ್, ಅಲ್ಲಿ ಹರೀಶ್ ಮಲ್ಲೇಶ್ವರ ಬೆಂಗಳೂರು, ಇಲ್ಲಿಂದ ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಇನ್ನುಳಿದಂತೆ ನಮ್ಮ ಕೇಳುಗರು ಏನೇನು ಮೆಸೇಜ್ಗಳನ್ನು ಕಳಿಸಿದ್ದಾರೆ ನಮಗೆ ಅಂತ ನಾವು ನೋಡೋದಾದರೆ ನೋಡಿ, ಸ್ಪಂದನ ವಿಭಾಗ ವಿವಿಧ ಭಾರತೀಯ ಸೇವೆ ನಮ್ಮ ಇಡೀ ದೇಶದಲ್ಲಿ ಒಂದು ಅದ್ಭುತವಾದ ಮಾಧ್ಯಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ತಾವುಗಳು ಹೆಚ್ಚು ಜನ ಕೇಳಲು ಫೇಸ್ಬುಕ್ನಲ್ಲಿ ನಿಮ್ಮ ಕಾರ್ಯಕ್ರಮಗಳ ನಿರ್ವಹಣೆಯನ್ನು ಪೋಸ್ಟ್ ಮಾಡಿ ದಯವಿಟ್ಟು ಅಂಥೇಳಿ ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಏನು ಇಮೇಲ್ ಮುಖಾಂತರ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಶ್ಯಾಮಲಾ ಪ್ರಕಾಶ್ ಅವರೇ, ನಮ್ಮ ಒಂದು ಎಲ್ಲ ಕಾರ್ಯಕ್ರಮಗಳು ಅಂದರೆ ವಿವಿಧ ಭಾರತಿ ಮತ್ತು ಬೆಂಗಳೂರು ಮುಖ್ಯವಾಹಿನಿ ಹಾಗೆ FM ರೈನ್ಬೋ ಎಲ್ಲ ಒಂದು ವಾಹಿನಿಗಳ ಕಾರ್ಯಕ್ರಮಗಳು ಮುಖ್ಯವಾದಂತಹ ಪ್ರಮುಖ ಕಾರ್ಯಕ್ರಮಗಳನ್ನು ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರಂತೆ ತುಂಬ ಜನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಿದ್ದಾರೆ. ದಿನದಿಂದ ದಿನಕ್ಕೆ ನಮ್ಮ ಒಂದು ಏನು ಸಾಮಾಜಿಕ ಜಾಲತಾಣ ಇದೆ, ಇದರ ಒಂದು ನೋಡುವವರ ಸಂಖ್ಯೆ ಅಂದರೆ ವ್ಯೂವರ್ಸ್ ತುಂಬ ಜನ ನಮಗೆ ಹೆಚ್ಚು ಹಾಕ್ತಾ ಇದ್ದಾರೆ ದಿನದಿಂದ ದಿನಕ್ಕೆ. ಅಂದರೆ ಸುಮಾರು 1000 ನಮಗೆ ಈ ಒಂದು ವ್ಯೂವರ್ಸ್ ಅಂತ ಏನು ನಮ್ಮ ಸೋಷಿಯಲ್ ಮೀಡಿಯಾವನ್ನು ನೋಡುವಂಥವರು ವೀಕ್ಷಣೆ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೀವು ಕೂಡ ನಮ್ಮ ಏನು ವಿವಿಧ ಭಾರತೀಯ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ತಾವು ಖಂಡಿತ ನೋಡಬಹುದು. ಈ ನಿಮ್ಮ ಕೋರಿಕೆಯಂತೆ ನಾವು ಈಗಾಗಲೇ ಈ ಒಂದು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತಹ ಒಂದು ಕಾರ್ಯಕ್ರಮ ಈಗಾಗಲೇ ನಾವು ಕೈಗೊಂಡಿದ್ದೀವಿ. ನಿಮ್ಮ ಒಂದು ಏನು ಸಂದೇಶಕ್ಕೆ ತುಂಬ ತುಂಬ ಧನ್ಯವಾದಗಳು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೇಳುಗ್ರೆ, ನೀವು ಇಮೇಲ್ ಮುಖಾಂತರವೂ ಅಲ್ಲದೇ ಪತ್ರಗಳ ಮುಖಾಂತರ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಿವಿಧ ಭಾರತಿ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಪತ್ರದ ಮುಖಾಂತರ ಕೂಡ ನಮಗೆ ಬರೆದು ಕಳಿಸಬಹುದು. ನಮ್ಮ ಅಂಚೆ ವಿಳಾಸ ಹೀಗಿದೆ: ನಿಲಯದ ನಿರ್ದೇಶಕರು, ವಿವಿಧ ಭಾರತಿ ಆಕಾಶವಾಣಿ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 560001. ಈ ವಿಳಾಸಕ್ಕೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ಕೊಡಬಹುದು. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳಿಂದ ನಮ್ಮ ಕಾರ್ಯಕ್ರಮಗಳ ಒಂದು ಏನು ರೂಪುರೇಷೆಗಳನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಏನು ಅಭಿವೃದ್ಧಿಪಡಿಸೋದಕ್ಕೆ ಸುಧಾರಿಸೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ನಿಮ್ಮ ಒಂದು ಸಂದೇಶಗಳನ್ನು ನಮ್ಮ ಇಮೇಲ್ ಮುಖಾಂತರ ಕೂಡ ಕಳಿಸಬಹುದು. ನಮ್ಮ ಇಮೇಲ್ ವಿಳಾಸ ಮೊದಲೇ ತಿಳಿಸಿದ ಹಾಗೆ kannadavividdhbharati@gmail.com. ಇದಕ್ಕೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ಪಂದನ ಕಾರ್ಯಕ್ರಮಕ್ಕಾಗಿ ನೀವು ದಿನ ನಮಗೆ ಕಳಿಸಬಹುದು.
1: ಆತ್ಮೀಯ ಕೇಳುಗರೆ, ಇದುವರೆಗೆ ಸ್ಪಂದನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥವರು KV ಕೃಷ್ಣಪ್ಪ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿ. ಸಮಯ 2:30 ಇದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಪ್ರದೇಶ ಸಮಾಚಾರ ಮೂಡಿಬರಲಿದೆ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ. ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಸಂಪುಟಕ್ಕೆ ಸಚಿವ ನಾಗೇಂದ್ರ ಅವರ ಸೇರ್ಪಡೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜಾಮೀನು ಪಡೆದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಬಸವರಾಜ ಹೊರಟ್ಟಿಯವರ ರಾಜೀನಾಮೆ ವಿಚಾರದಲ್ಲಿ ಬಿಜೆಪಿ

0: ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಸಂಪುಟದ ಎಲ್ಲಾ ಹುದ್ದೆಗಳು ಭರ್ತಿಯಾಗಿದ್ದು ಒಂದೇ ಒಂದು ಹುದ್ದೆ ಖಾಲಿ ಇದೆ. ಆ ಹುದ್ದೆಯನ್ನು ಮಹಿಳೆಗೆ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ ಸಚಿವರು ಆಯಾ ಜಿಲ್ಲೆಗಳಿಗೆ ತೆರಳಿ ಬರ ಪರಿಶೀಲನೆ ನಡೆಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಸಚಿವರಿಂದ ಬರ ಪರಿಸ್ಥಿತಿ ಪರಿಶೀಲನೆ ಮುಂದುವರೆದಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾಗೆಲಿಂಗನಹಳ್ಳಿ ಮತ್ತು ಮೇಲುಕುಂಟೆ ಗ್ರಾಮಗಳ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಶೀಲಿಸಿದರು. ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ನಡೆಸಿದ ಉಪಮುಖ್ಯಮಂತ್ರಿ, ಬರದಿಂದಾಗಿ ಎದುರಾಗಿರುವ ಸಮಸ್ಯೆಗಳು, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತು ಮಾಹಿತಿ ಪಡೆದರು. ಬರ ಪರಿಸ್ಥಿತಿಯಿಂದ ಜನರು ಹಾಗೂ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಿದರು. ಇನ್ನೊಂದೆಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿ ತಾಲೂಕಿನ ಅವರಾದ ಬಿ ಗ್ರಾಮಕ್ಕೆ ಭೇಟಿ ನೀಡಿ ಮುಂಗಾರು ಮಳೆ ಇಲ್ಲದೆ ಬೆಳೆ ಹಾಳಾದ ರೈತರ ಜಮೀನನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ಸೂಪರ್ ಎಲ್ನಿನೋ ಪರಿಣಾಮ ಶೇಕಡ 75% ಮಳೆ ಕೊರತೆಯಿಂದ ಈ ಬಾರಿ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಗುರುವಾರ ನಡೆಯುವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ಕಲಬುರಗಿ ಜಿಲ್ಲೆಗೆ ದಾಖಲೆ ಪ್ರಮಾಣದಲ್ಲಿ 650 ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿತ್ತು. ಈ ಬಾರಿಯೂ ಇದುವರೆಗೆ 450,000 ರೈತರು ಬೆಳೆ ವಿಮೆಯಡಿ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶ ಕೊರತೆಯಾಗಿದ್ದು, ರೈತರ ಜಮೀನಿನಲ್ಲಿ ಹಾನಿಗೀಡಾದ ಬೆಳೆಗಳ ವೈಜ್ಞಾನಿಕ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ತೊಗರಿ, ಸೂರ್ಯಕಾಂತಿ, ಕಬ್ಬು ಬೆಳೆ ಹಾನಿ ಸೇರಿದಂತೆ ಪ್ರತಿಯೊಂದು ಬೆಳೆಯನ್ನು ಅವಲೋಕಿಸಲಾಗಿದೆ. ಜಿಲ್ಲೆಯಲ್ಲಿ 7.75 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿಯಿತ್ತು. ಆದರೆ ಈವರೆಗೆ 6.79 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯದಲ್ಲಿ ಯಥೇಚ್ಛ ನೀರು ಸಂಗ್ರಹವಿರುವುದರಿಂದ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿ ಬೆಳೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಪರಿಶೀಲನೆ ನಡೆಸಿದರು. ಚಾಮರಾಜನಗರ ತಾಲೂಕಿನ ಎರಗನಹಳ್ಳಿ, ಶಿಂಡನಯ್ಯನಪುರ, ಮಾದಲವಾಡಿ ಗ್ರಾಮಕ್ಕೆ ಭೇಟಿ ನೀಡಿ ಸೂರ್ಯಕಾಂತಿ, ಜೋಳ, ಹಲಸಂದೆ ಬೆಳೆಗಳು ಒಣಗಿರುವುದನ್ನು ಪರಿಶೀಲಿಸಿದರು. ಅರಿಶಿಣ, ಬಾಳೆ, ಬೆಳ್ಳುಳ್ಳಿ ಫಸಲು ನೀರಿನ ಕೊರತೆ ಎದುರಿಸುತ್ತಿದೆ ಎಂದು ರೈತರು ಸಚಿವರ ಗಮನಕ್ಕೆ ತಂದರು. ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿರುವುದರಿಂದ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಇಂಥವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ಕೆಲಸ ನೀಡುವ ಮೂಲಕ ವಲಸೆಯನ್ನು ತಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷಕ್ಕೆ ಒಟ್ಟು 51.30 ಲಕ್ಷ ಮಾನವ ದಿನಗಳ ಸೃಷ್ಟಿಯ ಗುರಿ ಹೊಂದಲಾಗಿದೆ. ಉದ್ಯೋಗ ಸೃಷ್ಟಿ ವೇಗವನ್ನು ಹೆಚ್ಚಿಸಬೇಕಿದ್ದು ಪ್ರತಿ ತಿಂಗಳು ಕನಿಷ್ಠ 5-6 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸುವಂತೆ ಅವರು ನಿರ್ದೇಶನ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿರೋಧಿಸಿ ಎರಡನೇ ದಿನವಾದ ಇಂದು ಕೂಡ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿದೆ. ಬಿಡದಿಯಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆ ಹಮ್ಮಿಕೊಂಡಿದೆ. ಎರಡನೇ ದಿನವಾದ ಇಂದು ಮಾಜಿ ಪ್ರಧಾನಿ HD ದೇವೇಗೌಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈತರಿಗೆ ನ್ಯಾಯ ಒದಗಿಸಲು ಬದ್ಧವಾಗಿರುವುದಾಗಿ ತಿಳಿಸಿದ್ದಾರೆ. ಇದೇ 19ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ದ ಪ್ರತಿಭಟನೆ ನಡೆಸುವುದಾಗಿ ಘೋಷಿಸಿದ್ದಾರೆ. ಬೈರಮಂಗಲದಿಂದ ಆರಂಭವಾದ ಈ ಜನಾಂದೋಲನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಿ ರೈತರ ಹಕ್ಕಿನ ಧ್ವನಿಯಾಗಲಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರ್

ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ತ್ರಿವರ್ಣ ಧ್ವಜಯಾತ್ರೆ ನಡೆಯಿತು. ಕೆಸಿ ಜನರಲ್ ಆಸ್ಪತ್ರೆಯ ಮುಂಭಾಗದ ಸರ್ಕಾರಿ ಶಾಲೆಯ ಬಳಿಯಿಂದ ಆರಂಭವಾದ ಈ ಯಾತ್ರೆಯ ನೇತೃತ್ವವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ಶಾಸಕ ಡಾ ಸಿಎನ್ ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವು ಪ್ರಮುಖ ನಾಯಕರು ವಹಿಸಿದ್ದರು. ಯಾತ್ರೆಯ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಘೋಷಣೆಗಳು ಮೊಳಗಿದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿವೈ ವಿಜಯೇಂದ್ರ, ಪರಿಶಿಷ್ಟರ ಅಭಿವೃದ್ಧಿಗಾಗಿ ಮೀಸಲಿರಿಸಿದ್ದ ಹಣವನ್ನು ಲೂಟಿ ಹೊಡೆದವರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಅಪಚಾರವಾಗಿದೆ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರನ್ನು ಸಂಪುಟದಲ್ಲಿ ಮುಂದುವರೆಸಬಾರದು. ಇದಕ್ಕಾಗಿ ಬಿಜೆಪಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ನಡೆಸಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಸ್ವಚ್ಛತಾ ವೆಚ್ಚ ವಸೂಲಿ ಮಾಡಲಾಗುವುದೆಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಬೆಂಗಳೂರು ನಗರವನ್ನು ಸ್ವಚ್ಛ, ಸುಂದರ ಹಾಗೂ ವಾಸಯೋಗ್ಯ ನಗರವನ್ನಾಗಿಸುವ ಉದ್ದೇಶದಿಂದ ಆಗಸ್ಟ್ ತಿಂಗಳಿನಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರದ ಖಾಲಿ ನಿವೇಶನಗಳನ್ನು ಸ್ವಚ್ಛ ಹಾಗೂ ನೈರ್ಮಲ್ಯಯುಕ್ತ ಸ್ಥಿತಿಯಲ್ಲಿ ನಿರ್ವಹಿಸುವುದು ಸಂಬಂಧಪಟ್ಟ ನಿವೇಶನ ಮಾಲೀಕರ ಕಡ್ಡಾಯ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಖಾಲಿ ನಿವೇಶನಗಳ ಮಾಲೀಕರು ತಮ್ಮ ನಿವೇಶನದಲ್ಲಿರುವ ತ್ಯಾಜ್ಯ, ಕಸ, ಮಣ್ಣು ಹಾಗೂ ಇತರೆ ವಸ್ತುಗಳನ್ನು ತೆರವುಗೊಳಿಸಿ ನಿವೇಶನವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವಂತೆ ಸೂಚಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕ್ರೀಡೆಯಲ್ಲಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವವನ್ನು ಕ್ರೀಡಾಪಟುಗಳು ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಸಚಿವ, ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜು ರಾಯಚೂರಿನಲ್ಲಿ ಕರೆ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ವಿಬಿಜಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆಯಡಿ 13,24,762 ಮಾನವ ದಿನಗಳ ಗುರಿ ಇದ್ದು, ಈವರೆಗೆ 5,56,860 ಗುರಿ ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಲ್ಜಿತ್ ಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶಿಸಿ ನವಿಲು ಮತ್ತು ಚಿರತೆ ಸಾವನ್ನಪ್ಪಿವೆ. ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನಹರಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮಂತ್ರಾಲಯದಲ್ಲಿಂದು ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ತಮ್ಮ 14ನೇ ಚಾತುರ್ಮಾಸ್ಯ ದೀಕ್ಷೆಯನ್ನು ಆರಂಭಿಸಿದ್ದಾರೆ. ಚಾತುರ್ಮಾಸ್ಯ ಅವಧಿಯಲ್ಲಿ ಮಂತ್ರಾಲಯದ ಶ್ರೀಮಠದಲ್ಲಿ ವಿವಿಧ ಧಾರ್ಮಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸುಪ್ರಸಿದ್ಧ ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸಲು ವಿಪಕ್ಷಗಳ ಹುನ್ನಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ತುಮಕೂರು, ಕಲಬುರಗಿ, ಚಾಮರಾಜನಗರ ಸೇರಿದಂತೆ ರಾಜ್ಯದ ಹಲವೆಡೆ ಸಚಿವರಿಂದ ಬರ ಪರಿಸ್ಥಿತಿ ಅವಲೋಕನ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ, ಮಾಜಿ ಪ್ರಧಾನಿ ದೇವೇಗೌಡ ಭಾಗಿ. ಬೆಂಗಳೂರಿನಲ್ಲಿ ಬಿಜೆಪಿಯಿಂದ ಹರ್ ಘರ್ ತಿರಂಗ ಅಭಿಯಾನ ಹಾಗೂ ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಡದ ಮಾಲೀಕರ ವಿರುದ್ಧ ಕ್ರಮಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

2:45. ಆತ್ಮೀಯ ಕೇಳುಗರೇ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈಗ ಕಾರ್ಯಕ್ರಮ ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ. ಇಂದಿನ ಈ ಚಿತ್ರತಾನ ಕಾರ್ಯಕ್ರಮದಲ್ಲಿ ಖೈದಿ ಚಿತ್ರದ ಎಲ್ಲ ಗೀತೆಗಳು ಮೂಡಿಬರಲಿದೆ. ಚಿತ್ರದ ತಾರಾಗಣದಲ್ಲಿ ವಿಷ್ಣುವರ್ಧನ್, ಆರತಿ, ಮಾಧವಿ ಮುಂತಾದವರು ಕಾಣಿಸಿಕೊಂಡಿದ್ದರು. 1984ರಲ್ಲಿ ತೆರೆಗೆ ಬಂದಂತಹ ಚಿತ್ರ ಖೈದಿ. ಚಕ್ರವರ್ತಿಯವರ ಸಂಗೀತ ಸಂಯೋಜನೆ ಇತ್ತು. ತಾರಾಗಣದಲ್ಲಿ ವಿಷ್ಣುವರ್ಧನ್, ಆರತಿ, ಮಾಧವಿ, ಧೀರೇಂದ್ರ ಗೋಪಾಲ್, ಸುದರ್ಶನ್, ಚಂದ್ರು ಮುಂತಾದವರು ತೆರೆ ಮೇಲೆ ಕಾಣಿಸಿಕೊಂಡಿದ್ದರು. ಈ ಚಿತ್ರದ ಎಲ್ಲ ಗೀತೆಗಳು ಇವತ್ತು ಮೂಡಿ ಬರಲಿದೆ. ಪಿ ಸುಶೀಲಾ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಹಾಗೂ ವಿಷ್ಣುವರ್ಧನ್ ಅವರು ಕೂಡ ಒಂದು ಗೀತೆಯನ್ನು ಹಾಡಿದ್ದಾರೆ ಈ ಚಿತ್ರದಲ್ಲಿ. ಕೇಳೋಣ ಖೈದಿ ಚಿತ್ರದ ಗೀತೆ. ಜಿ ಆರ್ ಕೆ ರಾಜು ಅವರ ನಿರ್ಮಾಣದ ಚಿತ್ರ ಖೈದಿ. ಕೆ ಎಸ್ ಆರ್ ದಾಸ್ ಖೈದಿ ಚಿತ್ರದ ನಿರ್ದೇಶಕರು. ಕೇಳೋಣ ಸುಂದರವಾದ ಗೀತೆಗಳು ಖೈದಿ ಚಿತ್ರದ್ದು ಚಿತ್ರತಾನ ಕಾರ್ಯಕ್ರಮದಲ್ಲಿ.

ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೋಮಲ್ ಕುಮಾರ್. ನನಗೆ ಯಾವಾಗಲೂ ಇಷ್ಟವಾದಂಥ ರೇಡಿಯೋ ಸ್ಟೇಷನ್ ವಿವಿಧ ಭಾರತಿ. ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ, ಬೇರೆ ರೇಡಿಯೋ ಸ್ಟೇಷನ್ಸ್ ಥರ ವಿವಿಧ ಭಾರತಿ ಇಲ್ಲ, ವಿವಿಧ ಭಾರತಿ ಥರ ಬೇರೆ ರೇಡಿಯೋ ಸ್ಟೇಷನ್ ಇಲ್ಲ. ನನಗಿಷ್ಟವಾದಂಥ ರೇಡಿಯೋ ಸ್ಟೇಷನ್ ಕೇಳ್ತಾ ಇರಿ, ವಿವಿಧ ಭಾರತಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಭಾರತಾಂಬೆ ನಿನ್ನ ಜನ್ಮದಿನ.
2: ಎಲ್ಲರ ಮನೆ ಮನಗಳಲ್ಲಿ ಹೆಮ್ಮೆಯಿಂದ ಹಾರಲಿ ತ್ರಿವರ್ಣ ಧ್ವಜ.
3: ಈ ಆಗಸ್ಟ್ 15ರಂದು ಪ್ರತಿ ಮನೆಯ ಮೇಲೂ ರಾಷ್ಟ್ರಧ್ವಜ ರಾರಾಜಿಸಲಿ.
2: ದೇಶದ ವೈಭವದ ಹಿರಿಮೆ ನಮ್ಮದಾಗಲಿ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.

0: ನಮಸ್ಕಾರ, ನಾನು ಎಸ್ ನಾರಾಯಣ್ ಮಾತಾಡ್ತಾ ಇದ್ದೀನಿ. ನನಗೆ ಬಿಡುವಾದಾಗಲೆಲ್ಲ ನಾನು ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಬಾಲ್ಯದಿಂದಲೂ ನನಗೆ ವಿವಿಧ ಭಾರತಿ ಅಂದ್ರೆ ಒಂಥರ ಗೆಳತಿ ಇದ್ದ ಹಾಗೆ. ಬೇಜಾರಾದಾಗೆಲ್ಲ ಇದನ್ನ ಟ್ಯೂನ್ ಮಾಡ್ಕೋತೀನಿ. ವಿವಿಧ ಭಾರತಿ ಬರೀ ಮನರಂಜನೆಗೋಸ್ಕರ ಅಲ್ಲ, ಹಲವಾರು ಮಾಹಿತಿಗಳು ಕೂಡ ಕೊಡ್ತಾ ಇರುತ್ತೆ ನಿಮ್ಗೆ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ, ಕನ್ನಡ ನೆಲ ಜಲದ ಸೊಗಡಿನ ಬಗ್ಗೆ, ಇತಿಹಾಸದ ಬಗ್ಗೆ ಯಾವುದೇ ಮಾಹಿತಿಗಳು ಬೇಕಾದರೂ ಕೂಡ ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಪ್ರತಿ ಮನೆಯು ಸ್ವಾತಂತ್ರ್ಯದ ಕಥೆಯನ್ನು ಹೇಳಲಿ,
1: ಏರಲಿ, ಹಾರಲಿ ತ್ರಿವರ್ಣ ಧ್ವಜ.
0: ಎಲ್ಲ ಮನೆಯ ಮೇಲೂ ರಾರಾಜಿಸಲಿ ಮೂರು ಬಣ್ಣದ ಬಾವುಟ.
1: ನಮ್ಮ ರಾಷ್ಟ್ರ ಧ್ವಜ ನಮ್ಮ ಹೆಮ್ಮೆ.
2: ಈ ನೀರಿನಲ್ಲಿ, ಈ ಹಸಿರಿನಲ್ಲಿ.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಇದುವರೆಗೆ ಖೈದಿ ಚಿತ್ರದ ಎಲ್ಲಾ ಗೀತೆಗಳನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಪಿ ಸುಶೀಲಾ ಗೀತೆಗಳನ್ನ ಹಾಡಿದ್ರು. ಚಕ್ರವರ್ತಿಯವರ ಸಂಗೀತ ಸಂಯೋಜನೆ ಈ ಎಲ್ಲಾ ಗೀತೆಗಳಿಗೆ ಇತ್ತು. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಸದ್ಯಕ್ಕೆ ಕನ್ನಡದ ಕಾರ್ಯಕ್ರಮಗಳನ್ನ ಮುಗಿಸುವ ಸಮಯವಾಗಿದೆ. ಒಂದು ಗಂಟೆಯ ಸಮಯ ಅಂದ್ರೆ 3 ಗಂಟೆಯಿಂದ 4 ಗಂಟೆಯ ಈ ಅವಧಿಯಲ್ಲಿ ಹಿಂದಿ ಕಾರ್ಯಕ್ರಮಗಳನ್ನ ಕೇಳ್ತೀರಿ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ. ಅದಾದ ಮೇಲೆ 4 ರಿಂದ 5 ಗಂಟೆಯ ಸಂಜೆಯ ಕಾರ್ಯಕ್ರಮ ಪರಿಮಳ. ಇದರಲ್ಲಿ ಇವತ್ತು ಕಂಠಧಾನ ಕಲಾವಿದೆಯರ ಕುರಿತಾಗಿ ಮಾತನಾಡೋಣ. ಹಿನ್ನೆಲೆ ಧ್ವನಿ ನೀಡಿರ್ತಾರಲ್ಲ ಕಲಾವಿದೆಯರು, ಕಲಾವಿದರು, ಅವರ ಕುರಿತಾಗಿ ಮಾತನಾಡ್ತಾ ಸಾಗೋಣ. ಕಂಠದಾನ ಕಲಾವಿದರ ವಿಶೇಷತೆ ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ ವಿವಿಧ ಭಾರತೀಯ.

ಇದುವರೆಗೆ ಹಿಂದಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ನಮ್ಮ ನಿಲಯದಿಂದ ಈಗ ಪರಿಮಳ ಕಾರ್ಯಕ್ರಮ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ.

ಯೋಗ ಚಿತ್ರ ರಸಿಕ ಅದನ್ನು ಆಸ್ವಾದಿಸಿ ಅನುಭವಿಸೋದಕ್ಕೆ ನಮಗೆ ಸುಮಧುರ ಹಿನ್ನೆಲೆ ಸಂಗೀತ ಬೇಕು, ಒಳ್ಳೆಯ ಸಾಹಿತ್ಯ ಇರುವ ರಾಗ ಸಂಯೋಜನೆಯ ಹಾಡುಗಳು ಬೇಕು, ನಟ ನಟಿಯರ ಭಾವಪೂರ್ಣ ಅಭಿನಯ, ಒಳ್ಳೆಯ ಚಿತ್ರಕಥಾ ವಸ್ತು ಇರಬೇಕು, ವೇಷಭೂಷಣಗಳು ಸೀನರಿ ಇವೆಲ್ಲ ಚೆನ್ನಾಗಿರಬೇಕು, ಮನಮುಟ್ಟುವ ಸಂಭಾಷಣೆ ಇರಬೇಕು. ಇಂಥ ಬೇಕುಗಳ ಲಿಸ್ಟ್ನಲ್ಲಿ ಇವುಗಳು ಮಾತ್ರನ ಬೇಕಾಗಿರೋದು? ಖಂಡಿತ ಅಲ್ಲ. ಸವಿಯಾದ ಮಾತುಗಳನ್ನು ಸೂಸುವಂತಹ ಕಂಠವೂ ಬೇಕು. ತೆರೆ ಮೇಲೆ ನಟ ನಟಿಯರು ಅಭಿನಯ ಮಾಡ್ತಾರೆ, ಆದರೆ ಆ ಅಭಿನಯ ಹೆಚ್ಚು ಪರಿಣಾಮಕಾರಿಯಾಗಿ ನೋಡುಗನ ಮನಸ್ಸಿನಲ್ಲಿ ನೆಲೆಯೂರಬೇಕು ಅಂತಂದರೆ ಡೈಲಾಗ್ಗಳನ್ನು ಹೊರಸೂಸುವ ಕಂಠವೂ ಅಷ್ಟೇ ಮುಖ್ಯವಾಗಿರುತ್ತೆ. ನಾಯಕ ಅಥವಾ ನಾಯಕಿ ಅಥವಾ ಇನ್ಯಾವುದೇ ಮುಖ್ಯ ಪಾತ್ರ ಸಂಭಾಷಣೆ ಹೇಳೋವಾಗ ಕರ್ಕಶ ಧ್ವನಿ ಇದ್ರೆ ಅಥವಾ ಭಾಷೆ ಸರಿಯಾಗಿ ಬರದೇ ಇದ್ರೆ ಆ ಚಿತ್ರದ ಆಕರ್ಷಣೆಯೇ ಕುಂದು ಹೋಗುತ್ತೆ. ಹಾಗಾಗಿ ಈ ಮಾತು ಅನ್ನೋದು ಕಲಾವಿದರು ನಟಿಸುವ ಚಿತ್ರಗಳ ಬರೀ ಒಂದು ಬೆಳ್ಳಿತೆರೆಯ ಚಿತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ತೆರೆ ಮೇಲೆ ಕಾಣುವಂತಹ, ಅದು ಚಿಕ್ಕ ಪರದೆ ಇರಲಿ ದೊಡ್ಡ ಪರದೆ ಇರಲಿ, ತೆರೆ ಮೇಲೆ ಕಾಣುವಂತಹ ಎಲ್ಲ ಪಾತ್ರಗಳು ಪ್ರಭಾವಕಾರಿಯಾಗಿ ಇರಬೇಕು ಅಂತಂದರೆ ಅದರ ಹಿನ್ನೆಲೆ ಧ್ವನಿ ಅಷ್ಟೇ ಪ್ರಭಾವ ಬೀರುವಂಥದ್ದಾಗಿರಬೇಕು. ಅದು ಒಂದು ಅನಿಮೇಷನ್ ಪಾತ್ರದ ಧ್ವನಿ ಇರ್ಬೋದು, ಜಾಹೀರಾತಿನ ವಿವಿಧ ಪಾತ್ರಗಳಿರ್ಬೋದು, ಡಾಕ್ಯುಮೆಂಟ್ರಿ ವಿವರಣೆಯ ಹಿಂದಿನ ಧ್ವನಿ ಇರ್ಬೋದು, ಹೀಗೆ ಅನೇಕ ಸ್ತರಗಳನ್ನು ಒಳಗೊಂಡಿದೆ ಈ ಹಿನ್ನೆಲೆ ಧ್ವನಿ ಅನ್ನೋದು. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಧ್ವನಿ ಭಾವನೆಯ ಸಂಕೇತ, ಅದು ಪ್ರಭಾವಶಾಲಿಯಾಗಿದ್ದರೆ ಮಾತ್ರ ಆ ಪಾತ್ರ, ಆ ಒಂದು ಚಿತ್ರ, ಆ ಸನ್ನಿವೇಶ ಭಾವಪೂರ್ಣವಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ?

ಜಂ ತ ಜಂ ತರ್ಗಡದ ಜಂ ತ ಜಂ ತಗದರ್ಗಡದ ಗದ ಜಂ ತ ಜಂ ತಕಿಟ ತ ತಗದಿಂದ ಕಡಗದಿಂದ ತಗದಿಂದ ತರ್ಗಡದಂ ತರ್ಗಡದಂ ತ ಡಿಂ ತಕಿಟ ಡಿಂ ತಕಿಟ ಡಿಂ ತಕಿಟ ಕಡದಗದಂ

ಆಪ್ತ ಮಿತ್ರ ಚಿತ್ರದ ಈ ಜನಪ್ರಿಯ ಗೀತೆ ಯಾಕೆ ಪ್ಲೇ ಮಾಡಿದೆ ಅಂತಂದರೆ, ಹಿನ್ನೆಲೆ ಧ್ವನಿ ಅಂದ ತಕ್ಷಣ ಈ ಚಿತ್ರದಲ್ಲಿನ ಶಶಿಕಲಾ ಅವರ ಧ್ವನಿ, ನಟಿ ಸೌಂದರ್ಯ ಅವರಿಗೆ ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಾಗಿದೆ ಆ ಚಿತ್ರದ ಯಶಸ್ಸೇ ಹೇಳುತ್ತೆ ಅದನ್ನು ಅಲ್ವಾ. ನಟ ನಟಿಯರು, ಒಳ್ಳೆಯ ಕಥಾವಸ್ತು, ಒಳ್ಳೆಯ ಸಂಗೀತ ಸಂಯೋಜನೆ ಎಲ್ಲವೂ ಇರೋದ್ರ ಜೊತೆಗೆ ಆ ಒಂದು ಹಿನ್ನೆಲೆ ಧ್ವನಿ ಇದೆಯಲ್ಲ, ಅದು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿ ಈ ಚಿತ್ರವನ್ನು ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗಿದೆ. ನೋಡುಗನ ಮೇಲೆ ಆ ಧ್ವನಿಯ ಪ್ರಭಾವವೇ ಬೇರೆ ರೀತಿಯದ್ದಾಗಿತ್ತು. ಅದೇ ರೀತಿ ಬೇರೆ ಬೇರೆ ಪಾತ್ರಗಳಲ್ಲೂ ಬೇರೆ ಬೇರೆ ಕಲಾವಿದರು, ಬೇರೆ ಬೇರೆ ಹಿನ್ನೆಲೆ ಕಲಾವಿದರು ಧ್ವನಿ ನೀಡಿರುವಂತಹ ಪಾತ್ರಗಳು ಕೂಡ ಈ ಪಟ್ಟಿಗೆ ಸೇರುತ್ತೆ. ಅದಕ್ಕಾಗಿ ಒಟ್ಟಾರೆಯಾಗಿ ಹೇಳೋದಾದರೆ ಕಂಠದಾನದ ಪಾತ್ರ ಬಹಳ ಮುಖ್ಯ. ಇವತ್ತು ಬೇರೆ ಬೇರೆ ಪ್ರಭಾವಿ ಡಬ್ಬಿಂಗ್ ಪಾತ್ರಗಳಿಗೆ ಕಂಠದಾನ ಮಾಡಿದ ಹಲವಾರು ಕಲಾವಿದರು ಇದ್ದಾರೆ. ಅವರ ಬಗ್ಗೆ ಕಿರುಪರಿಚಯ ಎಷ್ಟು ಜನರ ಬಗ್ಗೆ ಆಗುತ್ತೋ ಅಷ್ಟು ಮಾತನಾಡೋಣ, ಪ್ರಯತ್ನ ಮಾಡೋಣ, ಸಾಗೋಣ. ಈ ಒಂದು ಹಾದಿಯಲ್ಲಿ ಅವರ ಕಂಠದ ಪರಿಮಳವನ್ನು ನಾವು ಸವಿಯುತ್ತಾ ಸಾಗೋಣ ಪರಿಮಳ ಕಾರ್ಯಕ್ರಮದಲ್ಲಿ.

ಆಪ್ತಮಿತ್ರ ಚಿತ್ರದ ಇನ್ನೊಂದು ಗೀತೆಯನ್ನ ಕೇಳಿದ್ರಲ್ಲ, ಶಶಿಕಲಾ ಅವರು ನಾಗವಲ್ಲಿಯಾಗಿ ಅದ್ಭುತ ಕಲಾವಿದೆಯಾಗಿ ಹಿನ್ನೆಲೆ ಕಲಾವಿದೆಯಾಗಿ ತಮ್ಮನ್ನ ಗುರುತಿಸಿಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಖುಷ್ಬು, ಶ್ರುತಿ, ಮಾಲಾಶ್ರೀ, ಮೀನಾ, ಜೂಹಿ ಚಾವ್ಲಾ ಇವರೆಲ್ಲ ಎಲ್ಲ ನಟಿಯರಿಗೂ ಕೂಡ ಶಶಿಕಲಾ ಅವರು ಒಂದಿಲ್ಲೊಂದು ಚಿತ್ರಗಳಲ್ಲಿ ತಮ್ಮ ಧ್ವನಿಯನ್ನು ನೀಡ್ತಾ ಹಲವಾರು ಚಿತ್ರಗಳನ್ನು ತಮ್ಮ ಅವಕಾಶಗಳನ್ನು ಉಪಯೋಗಿಸ್ಕೊಂಡು ಹಲವಾರು ಚಿತ್ರಗಳಲ್ಲಿ ಧ್ವನಿಯ ಅದ್ಭುತ ಏನು ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. ಕಂಠದಾನ ಕಲಾವಿದೆಯರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಅದು ಮಹಿಳಾ ಕಲಾವಿದರಿರ್ಬೋದು, ಕಲಾವಿದೆಯರಿರ್ಬೋದು, ಪುರುಷ ಕಲಾವಿದರಿರ್ಬೋದು, ಸಾಕಷ್ಟು ಜನ ನಮ್ಮಲ್ಲಿ ಕಂಠದಾನ ಕಲಾವಿದರು ಕಾಣಿಸ್ಕೊಳ್ತಾರೆ. ಆ ಪಟ್ಟಿಯಲ್ಲಿ ಶಶಿಕಲಾ ಅವರು, ಮತ್ತು ಸರ್ವಮಂಗಳ ಅವರು, ಸಿಹಿ ಕಹಿ ಗೀತಾ, ಸುನೇತ್ರ ಪಂಡಿತ್, ಶೋಭಾ ರಾಘವೇಂದ್ರ, ದೀಪಾ ಭಾಸ್ಕರ್, ಶಿಲ್ಪಾ, ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಹಾಗೆ ಇನ್ನು ಪುರುಷರಲ್ಲಿ ನೋಡೋದಾದರೆ ಸಾಯಿ ಕುಮಾರ್ ಅವರು ಕೂಡ ಅತ್ಯಂತ ಅದ್ಭುತ ಧ್ವನಿಯನ್ನು ಉಳ್ಳಂಥವರಾಗಿದ್ದಾರೆ. ಇನ್ನಷ್ಟು ಮಾತುಕತೆಯನ್ನು ಈ ವಿಷಯವಾಗಿ ಮಾತನಾಡ್ತಾ ಸಾಗೋಣ. ಇದು ಪರಿಮಳ ಕಾರ್ಯಕ್ರಮ, ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿಯಲ್ಲಿ. ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ದೇವರ ಆಟ ಚಿತ್ರದ್ದು. ಪಿ ಬಿ ಶ್ರೀನಿವಾಸ್ ಹಾಡಿದ್ದಾರೆ ಗೀತೆಯನ್ನು, ಚಿವುದೇಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತವಿದೆ. ಈ ಒಂದು ಚಿತ್ರದಲ್ಲಿ, ದೇವರ ಆಟ ಚಿತ್ರದಲ್ಲಿನ ಧ್ವನಿ ಸುಲಕ್ಷಣ ಅವರು ಅಭಿನಯ ಮಾಡಿದ್ದಾರೆ. ಆದರೆ ಲೀಲಾವತಿ, ನಟಿ ಲೀಲಾವತಿ ಅವರ ಧ್ವನಿ ಅಲ್ಲಲ್ಲಿ ಕೇಳಿಬರುತ್ತೆ ಈ ಒಂದು ಹಾಡಿನಲ್ಲಿ. ಕೇಳಿಸ್ಕೊಂಡು ಎಂಜಾಯ್ ಮಾಡ್ತಾ ನಮ್ಮ ಜೊತೆಯಾಗಿರಿ. ಸಂದೇಶಗಳನ್ನು ಕಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗಾಗಿ 9483091029 ಇದು ನಿಮಗಾಗಿ ವಾಟ್ಸಪ್ ಸಂಖ್ಯೆ.

0: ಹುಡುಗನಿಗೆ ನಾ ಅಂಕಲ್ ಹುಡುಗಿಗೆ ನೀ ಆಂಟಿ ಇಂಥ ಜೋಡಿ ಎಲ್ಲುಂಟು ಆನಂದನ ಹೆಂಡಿರ ಚಿಕ್ಕಮ್ಮ
1: ಈ ವಯಸ್ಸಿನಲ್ಲಿ ಏನ್ರಿ ಇದು
0: ಮೊದಲ ನಿನ್ನ

ಮನಸ್ಸಿನಲ್ಲಿ ಶಕ್ತಿ ಇದೆ, ಮನಸ್ಸಿನಲ್ಲಿ ಆಸೆ ಇದೆ, ಇಂಥ ಚಾನ್ಸು ಸಿಕ್ಕ

0: ದೇವರ ಆಟ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ ಈ ಗೀತೆಯನ್ನು ಕೇಳಿದ್ರಲ್ಲ, ಕಂಠದಾನ ಕಲಾವಿದೆಯರ ಕುರಿತಾಗಿ ಮಾತನಾಡ್ತಾ ಇದ್ದೇವೆ. ಇನ್ನು ಸರ್ವಮಂಗಳ ಅವರು, ಇವರು ಮತ್ತು ಸಿಹಿ ಕಹಿ ಗೀತಾ ಅವರು, ಇವರು ಕೂಡ ರಂಗಭೂಮಿ ಕಲಾವಿದರು ಇವರೆಲ್ಲರೂ. ಅದೇ ರೀತಿ ಶೋಭಾ ರಾಘವೇಂದ್ರ ಅವರು ಕೂಡ ಅತಿ ಹೆಚ್ಚು ಆಕಾಶವಾಣಿ ನಾಟಕಗಳಲ್ಲೂ ಕೂಡ ಅವರ ಧ್ವನಿಗಳನ್ನು ನಾವು ಆಲಿಸ್ಬೋದು. ರಂಗಭೂಮಿಯ ಮಹಾನ್ ಕಲಾವಿದೆಯರು ಇವರೆಲ್ಲನೂ. ಇದೇ ರೀತಿ ಸುನೇತ್ರ ಪಂಡಿತ್ ಅವರು, ಅವರು ಕೂಡ ಧಾರವಾಹಿ ನಟಿ ಜೊತೆಗೆ ರಂಗಭೂಮಿಯ ಮೂಲದವರು. ಇವರ ಮೊದಲ ಹಿನ್ನೆಲೆ ಧ್ವನಿ ಚಿತ್ರ ಅಂದರೆ ಓಂ, ನಟಿ ಪ್ರೇಮಾ ಅವರ ಧ್ವನಿಯಾಗಿ ಇವರು ತೆರೆ ಮೇಲೆ ಬಂದಿದ್ದಾರೆ. ಪ್ರೇಮಾ ಅವರ ಅತಿ ಹೆಚ್ಚು, ನಟಿ ಪ್ರೇಮಾ ಅವರಿಗೆ ಅತಿ ಹೆಚ್ಚು ಚಿತ್ರಗಳಿಗೆ ಇವರದೇ ಧ್ವನಿ, ಸುನೇತ್ರ ಪಂಡಿತ್ ಅವರದು. ಅಲ್ಲಿಂದ ಮುಂದೆ 800 ಹೆಚ್ಚು ಚಿತ್ರಗಳಲ್ಲಿ ಸುನೇತ್ರ ಪಂಡಿತ್ ಅವರ ಧ್ವನಿಗಳನ್ನು ವಿವಿಧ ನಟಿಯರಿಗೆ ಧ್ವನಿ ನೀಡಿರೋದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಮುಂದೆ ಯಾವುದಾದ್ರೂ ಚಿತ್ರಗಳನ್ನು ನೀವು ನೋಡ್ತಾ ಹೋದರೆ ಅದರಲ್ಲಿ ಹಿನ್ನೆಲೆಯ ಧ್ವನಿಯ ಬಗ್ಗೆಯೂ, ಮೇಲೆ ತೆರೆ ಮೇಲೆ ನಟಿಸುವ ನಟಿಯರ ಜೊತೆಗೆ ಅವರ ಹಿಂದಿನ ಧ್ವನಿ, ಆ ಧ್ವನಿ ಯಾವುದು ಅನ್ನೋದನ್ನು ಗುರುತಿಸೋದಕ್ಕೆ ಪ್ರಯತ್ನ ಮಾಡಿ ಆ ಮೂಲಕ ಕಂಠದಾನ ಕಲಾವಿದೆಯರ ಶ್ರಮವನ್ನು ನಾವು ಇನ್ನೂ ಹೆಚ್ಚು ರೀತಿಯಲ್ಲಿ, ಹೆಚ್ಚಿನ ರೀತಿಯಲ್ಲಿ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆ ಅಂತಂದರೆ ಪಾತ್ರ ತೆರೆ ಮೇಲೆ ನಟನೆ ಮಾಡೋದು ಒಂದಾದರೆ, ಧ್ವನಿಯ ಮೂಲಕ ನಟಿಸಿ ಅವರು ಹೆಚ್ಚು ಶ್ರಮವಹಿಸಿ ನಟಿಸಿ ಹೆಚ್ಚು ಪ್ರಖ್ಯಾತರಾಗುವುದು ಅಷ್ಟೇ ಮುಖ್ಯವಾಗಿರುತ್ತೆ. ಆ ಧ್ವನಿ ಅಷ್ಟು ಪ್ರಭಾವಶಾಲಿಯಾಗಿ ಇರದೇ ಹೋದರೆ ಪಾತ್ರಕ್ಕೆ ಕಳೆ ಕಟ್ಟೋದೇ ಇಲ್ಲ. ಅದು ಎಂಥದ್ದೇ ಪಾತ್ರವಾಗಿರಲಿ, ಧ್ವನಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ.
1: ಹಾಗಾದ್ರೆ ಆ ಪಾತ್ರೆಯಲ್ಲಿಡು.
2: ಇಟ್ಟೆ.
1: ಬಾಯಲ್ಲಿ ಬಾರೆ ಅಂದ್ರೆ ಕುತ್ಕೋಯ್ ಮಂಚಿದ ಮೇಲೆ.
2: ಏನ್ರಿ ಇದು ಇಷ್ಟೊತ್ತಿನಲ್ಲಿ?
1: ಅಯ್ಯೋ ಅದಕ್ಕಲ್ವೇ, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.
2: ಮನೆ ಕೆಲಸ ಯಾರಿ ಮಾಡೋದು? ನಿಮ್ಮ ಮಾವನ.

4:25:55 ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಪರಿಮಳ ಕಾರ್ಯಕ್ರಮ ಇದಾಗಿದೆ. ಈಗ ಪ್ರಸಾರವಾದ ಹಾಲು ಜೇನು ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಹಾಡಿನಲ್ಲಿ ಧ್ವನಿಗೂಡಿಸಿದವರು ನಟಿ ಸರಿತಾ ಅಂತ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಖಂಡಿತ ಹೌದು, ಶಶಿಕಲಾ ಅವರ ಧ್ವನಿ ಅಚ್ಚುಮೆಚ್ಚು ನಮಗೆ ಅಂತ ಹೇಳಿದ್ದಾರೆ ರತ್ನ ನಾಗಪ್ಪ ಅವರು. ಮತ್ತು ಗಡಿಬಿಡಿ ಕೃಷ್ಣ ಚಿತ್ರದಲ್ಲಿ ಶಶಿಕಲಾ ಅವರ ಒಂದು ನಗುವಿನ ಹಾಡಿದೆ, ಸಾಧ್ಯವಾದರೆ ಅದನ್ನು ಪ್ರಸಾರ ಮಾಡಿ ಅಂತ ರೋಹಿತ್ ದಾಸನಪುರದಿಂದ ಹೇಳಿದ್ದಾರೆ. ಖಂಡಿತ ಪ್ರಸಾರ ಮಾಡೋಣ. ಜಯಪ್ರದಾ ಅವರಿಗೆ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಧ್ವನಿ ನೀಡಿರೋದು ಯಾರು ಅಂತ ಕೇಳ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಿಮ್ಗೆ ಯಾರಿಗಾದರೂ ಗೊತ್ತಾದರೆ ಖಂಡಿತ ನಮ್ಮ ಕೇಳುಗರು ಹೇಳಬಹುದು. ಕೇಳ್ತಾ ಇದ್ದೀರಾ ಧ್ವನಿ ನೀಡಿದಂತಹ ಕಂಠದಾನ ಕಲಾವಿದೆಯರ ಕುರಿತಾಗಿ ಕಾರ್ಯಕ್ರಮ ಪರಿಮಳ. ಈ ಪರಿಮಳ ಕಾರ್ಯಕ್ರಮದ ವೇದಿಕೆಯಲ್ಲಿ ಇವತ್ತು ಹಿನ್ನೆಲೆ ಧ್ವನಿ ನೀಡಿದಂತಹ ಕಲಾವಿದರ ಕುರಿತಾಗಿ ಮಾತನಾಡ್ತಾ ಸಾಕ್ತಾ ಇದ್ದೇವೆ. ಮತ್ತಷ್ಟು ಗೀತೆಗಳು, ಮತ್ತಷ್ಟು ಮಾಹಿತಿ ಮುಂದೆ ಮೂಡಿ ಬರಲಿದೆ. ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ ವಾಹಿನಿ.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೇ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜ. ಆಗಸ್ಟ್ 15ರಂದು ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸೋಣ, ದೇಶದ ಕೀರ್ತಿ ಪತಾಕೆಯನ್ನ ಮೆರೆಸೋಣ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.

0: ಸೂರ್ಯ ಸಮನಾದ ತೇಜ ಅನ್ನಿರೆಲ್ಲರೂ ಹೊಗೆ.
1: ಹೌಲ ಹೌಲ

0: ನಾಗವಲ್ಲಿ.
1: ಆಪ್ತರಕ್ಷಕ ಚಿತ್ರಕ್ಕಾಗಿ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದ್ದಂಥ ಗೀತೆ ಇದು. ಕವಿರಾಜ್ ಅವರ ಸಾಹಿತ್ಯಕ್ಕೆ ದನಿಯಾಗಿದ್ದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಗುರುಕಿರಣ್. ಅವರ ಧ್ವನಿಯು ಕೂಡ ಕೇಳಿಸುತ್ತೆ ಇದರಲ್ಲಿ ಅಲ್ವಾ, ಗುರುಕಿರಣ್ ಅವರ ಧ್ವನಿಯನ್ನು ಕೂಡ ಕೇಳಿಸುತ್ತೆ. ಇನ್ನು ಸಾಕಷ್ಟು ಹಿನ್ನೆಲೆ ಧ್ವನಿ ಕಲಾವಿದರು ಇದ್ದಾರೆ, ಅಂದರೆ ಕಂಠದಾನ ಕಲಾವಿದೆಯರು ಇದ್ದಾರೆ ಅಂತ ಹೇಳ್ಬೋದು. ದೀಪಾ ಭಾಸ್ಕರ್ ಅವರು ಇವರ ಮೊದಲ ಧ್ವನಿ, ಇವರು ಮೊದಲು ಧ್ವನಿ ನೀಡಿದ ಚಿತ್ರ ಅಭಿ ಸಿನಿಮಾದಲ್ಲಿ ರಮ್ಯಾ ಪಾತ್ರಕ್ಕಾಗಿ, ರಮ್ಯಾ ನಟಿ ರಮ್ಯಾ ಅವರ ಪಾತ್ರಕ್ಕಾಗಿ. ಇಷ್ಟೇ ಅಲ್ಲದೆ ಮಾಲಾಶ್ರೀ, ರಚಿತಾರಾಮ್, ಪೂಜಾ ಗಾಂಧಿ, ಪ್ರಿಯಾಮಣಿ ಮುಂತಾದ ಹಲವಾರು ಕಲಾವಿದರಿಗೆ, ಬೇರೆ ಭಾಷೆಯ ಕಲಾವಿದೆಯರಿಗೂ ಕೂಡ ದೀಪಾ ಭಾಸ್ಕರ್ ಅವರು ಧ್ವನಿಯನ್ನು ನೀಡಿದ್ದಾರೆ. ಜೊತೆಗೆ ಶಿಲ್ಪ ಅನ್ನುವ ಓರ್ವ ಕಂಠದಾನ ಕಲಾವಿದೆ ಕೂಡ ಮಾಲಾಶ್ರೀ ಅವರಿಗೆ, ಪರುಲ್ ಯಾದವ್ ಅವರಿಗೆ, ನಟಿ ಭಾವನಾ ಮೆನನ್, ಪೂಜಾ ಗಾಂಧಿ, ರಾಗಿಣಿ, ಹೀಗೆ ಪರಭಾಷಾ ನಟಿಯರ ಧ್ವನಿಗಳಿಗೆ ಧ್ವನಿಯಾಗಿದ್ದಾರೆ. ನಯನತಾರ, ಅನುಷ್ಕಾ ಶೆಟ್ಟಿಯವ್ರಿಗೂ ಕೂಡ ಶಿಲ್ಪಾ ಅವರು ಧ್ವನಿಯನ್ನು ನೀಡಿದ್ದಾರೆ. ಮತ್ತೋರ್ವ ಕಲಾವಿದೆ, ಹಿನ್ನೆಲೆ ಧ್ವನಿ ಕಲಾವಿದೆ ಅಂತಂದರೆ ಶ್ರುತಿ ಶಂಕರ್ ಅವರು. ಇವರು ಒಂದು ರಿಯಾಲಿಟಿ ಶೋದಲ್ಲಿ ಗಾಯಕಿಯಾಗಿ ತಮ್ಮನ್ನು ಗುರುತಿಸಿಕೊಂಡ್ರು. ಮುಂದೆ ಸೋನುಗೌಡ, ಆಶಿಕಾ ರಂಗನಾಥ್, ಐಂದ್ರಿತಾ ರೈ, ಶಾನ್ವಿ ಶ್ರೀವಾತ್ಸವ್, ರಶ್ಮಿಕಾ ಮಂದಣ್ಣ ಮುಂತಾದ ಹಲವಾರು ನಟಿಯರಿಗೆ ಇವರು ತಮ್ಮ ಧ್ವನಿಯನ್ನು ನೀಡಿದ್ದಾರೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
2: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
3: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
2: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
3: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
2: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
4: ಎಲ್ಲೆಡೆ ತುಂಬಿದೆ ಆನಂದ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ಪರಿಮಳ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಮುಕ್ತ ಮಾತುಕತೆಯ ವೇದಿಕೆ ಇದಾಗಿದೆ. ಹಾಗೆ ಕಂಠದಾನ ಕಲಾವಿದೆಯರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ರಾಣಿ ಹಳೆಬೀಡಿನಿಂದ. ಮತ್ತೆ ಯಾರು ಇವರು, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಮತ್ತೆ ಯಾರು ಶಶಿಕಲಾ ಅವರು, ರತ್ನಾನಾಗಪ್ಪ ಅವರು, ಇವರೆಲ್ಲ ಹೇಳ್ತಾ ಇದ್ದಾರೆ ಜಯಪ್ರದಾ ಅವರಿಗೆ ಕವಿರತ್ನ ಕಾಳಿದಾಸ ಚಿತ್ರದಲ್ಲಿ ಬಿ ಜಯಶ್ರೀ ಅವರು ನಟಿ ಹಾಗೂ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ ಅವರು ಧ್ವನಿಯನ್ನು ನೀಡಿದರು ಅಂತ. ಖಂಡಿತ ಹೌದು, ಬಿ ಜಯಶ್ರೀ ಅವರು ಖಂಡಿತ ಒಳ್ಳೆಯ ಕಲಾವಿದೆ ಅಂತ. ಹರೀಶ್ ಮಲ್ಲೇಶ್ವರದಿಂದ ಕಂಠದಾನ ಕಲಾವಿದೆಯಾಗಿ ಅವರು ತುಂಬ ಹೆಸರು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ಸರಿಯಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.

ರಾಧಾ ಹಿರಿಯಣ್ಣ ನಾಗಮಂಗಲದಿಂದ ಪರಿಮಳ ಕಾರ್ಯಕ್ರಮದ ಈ ಒಂದು ವಿಷಯ ತುಂಬ ಚೆನ್ನಾಗಿದೆ. ಕಂಠದಾನ ಕಲಾವಿದರ ಬಗ್ಗೆ ಪರಿಚಯ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಬರೀ ಪಾತ್ರವನ್ನು ನಾವು ತೆರೆ ಮೇಲೆ ನೋಡ್ತಾ ಇರ್ತೀವಿ, ಅದರ ಹಿಂದಿನ ಪ್ರಭಾವಶಾಲಿ ಧ್ವನಿ ಯಾರದು ಅಂತ ಗೊತ್ತಾಗೋದೇ ಇಲ್ಲ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಿದ್ರೆ ಈ ಪರಭಾಷಾ ನಟಿಯರ ನಟನೆಯ ಚಿತ್ರಗಳಲ್ಲಿ ಅವರೇ ಮಾತಾಡಿದ್ದಾರೆ ಅನ್ನೋ ರೀತಿ ಇರುತ್ತೆ. ಅಷ್ಟು ಪ್ರಭಾವಶಾಲಿಯಾಗಿ ಹಿನ್ನೆಲೆ ಧ್ವನಿ ಕೆಲಸ ಮಾಡಿರುತ್ತೆ. ಭೀಮರಾವ್ SBM ಕಾಲೋನಿಯಿಂದ ಹೇಳ್ತಾ ಇದ್ದಾರೆ, ಪರಿಮಳ ಕಾರ್ಯಕ್ರಮದ ಇಂದಿನ ವಿಷಯ ಖುಷಿ ಕೊಡ್ತಾ ಇದೆ. ಒಂದು ಚಿತ್ರ ಎಷ್ಟೇ ಯಶಸ್ಸು ಕಂಡಿದ್ರೂ ನಾಯಕಿಯ ಅಭಿನಯಕ್ಕೆ ಧ್ವನಿ ಕೊಟ್ಟ ಕಲಾವಿದರಿಗೆ ಅವ್ರ ಅಂಥ ಪ್ರಾಮುಖ್ಯತೆ ಸಿಗೋದಿಲ್ಲ, ಅವರಿಗೆ ಯಾವ ಪ್ರಶಸ್ತಿಯಾಗಲಿ ಬಹುಮಾನವಾಗಲಿ ಇಲ್ಲ. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಸಂಬಂಧಪಟ್ಟವರು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಅವರ ಅವಶ್ಯಕತೆ ಹೆಚ್ಚು ಅನಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು, ನಿಮ್ಮ ಮಾತು ಸತ್ಯ, ಒಪ್ಪಬೇಕಾದ ಮಾತು. ಇನ್ನು ಶ್ರೀನಿವಾಸ್ ಪ್ರಭು ಅವರು ರವಿಚಂದ್ರನ್ ಅವರ ಎಲ್ಲ ಸರಿಸುಮಾರು ಎಲ್ಲ ಚಿತ್ರಗಳಿಗೂ ಧ್ವನಿಯನ್ನು ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಯಾರು ಇವರು? ರಾಘವೇಂದ್ರ ಕುಂದಾಪುರದಿಂದ ಪೂರ್ಣಿಮಾ ಅವರು ಕೂಡ. ಮತ್ತು ಇನ್ನೊಂದಷ್ಟು ಮಾಹಿತಿಯನ್ನು ಅವರು ನೀಡಿದ್ದಾರೆ. ಖಂಡಿತ ಹೌದು, ಖ್ಯಾತ ನಟ ರವಿಚಂದ್ರನ್ ಅವರಿಗೆ ರಂಗಭೂಮಿ ಮತ್ತು ಹಿರಿಯ ಕಲಾವಿದರಾದ ಶ್ರೀನಿವಾಸ್ ಪ್ರಭು ಅವರು ಪ್ರೇಮಲೋಕ ಚಿತ್ರದಿಂದ ಹಿಡಿದು ಅವರ ಅಭಿಮನ್ಯು ಚಿತ್ರದವರೆಗೂ ಎಲ್ಲ ರವಿಚಂದ್ರನ್ ಪಾತ್ರಗಳಿಗೆ ಶ್ರೀನಿವಾಸ್ ಪ್ರಭು ಅವರು ಧ್ವನಿಯಾಗಿದ್ದಾರೆ. ಅದೇ ರೀತಿ ಹಿರಿಯ ನಟ ಸುಂದರ ಕೃಷ್ಣ ಅರಸ್ ಅವರು ಅಮರೀಶ್ ಪುರಿ ಅವರ ಗಂಡಭೇರುಂಡ ಚಿತ್ರದ ಅಭಿನಯದಲ್ಲಿನ ಧ್ವನಿಯಾಗಿದ್ದಾರೆ ಇವರು. ಹಾಗೆ ಖ್ಯಾತ ನಟ ರಾಮಕೃಷ್ಣ ಅವರು ಅನಿಲ್ ಕಪೂರ್ ಅವರಿಗೆ ಪಲ್ಲವಿ ಅನುಪಲ್ಲವಿ ಚಿತ್ರದಲ್ಲಿ ಧ್ವನಿಯಾಗಿದ್ದಾರೆ. ಇನ್ನು ನಟಿ ಸುಧಾರಾಣಿ ಮೀನಾ ರೋಜಾ ರಮ್ಯಾ ಕೃಷ್ಣ ಈ ಎಲ್ಲ ಪರಭಾಷಾ ನಟಿಯರಿಗೆ ಧ್ವನಿ ನೀಡಿದ್ದಾರೆ. ಖ್ಯಾತ ನಟಿ ಸರಿತಾ ಅವರು ನಟನೆ ಮಾಡೋದಷ್ಟೇ ಅಲ್ಲ, ಕನ್ನಡದಲ್ಲಿ ಸುಹಾಸಿನಿ ಅವರಿಗೆ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಲ್ಲಿನ ಪಾತ್ರಕ್ಕಾಗಿ ನಟಿ ಸರಿತಾ ಅವರು ಧ್ವನಿಯನ್ನು ನೀಡಿದ್ದಾರೆ. ಈಗ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್ ಅವರುಗಳು ಹಾಡಿರುವ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಸಂಗೀತ, ಚಿವುದೇ ಶಂಕರ್ ಅವರ ಸಾಹಿತ್ಯ ಈ ಗೀತೆಗಿದೆ.

0: ನೀವು ಕೇಳ್ತಾ ಇದ್ರಾ ವಿವಿಧ ಭಾರತೀಯ
1: ನಮಸ್ಕಾರ, ನಾನು ಲಕ್ಷ್ಮೀ ಗೋಪಾಲ ಸ್ವಾಮಿ ಮಾತಾಡ್ತಾ ಇರೋದು.
0: ತುಂಬಾ
1: ಹುಮ್ಮಸ್ಸಿನಿಂದ ಓಡ್ ಬಂದ್ಬಿಟ್ಟಿದ್ದೀರಾ ನೀವು. ಹೇಳಪ್ಪ, ಹೇಳಿ ಹೇಳಿ.
0: ನಿಮ್ಮ ಫೇವರೇಟ್ ಡಬ್ಬಿಂಗ್ ಆರ್ಟಿಸ್ಟ್ ಯಾರು?
1: ನನಗೆ ಬಿ ಜಯಶ್ರೀ ಅವರು ತುಂಬಾ ಇಷ್ಟ.
0: ಯಾಕೆ ಜಯಶ್ರೀ ಅವರು ಇಷ್ಟ?
1: ಅವರು ತುಂಬಾ ಹಿರಿಯ ಕಲಾವಿದರು, ಅನುಭವಸ್ಥರು, ಜೊತೆಗೆ ಧ್ವನಿ ಒಂಥರ ಚೆನ್ನಾಗಿದೆ ಅವ್ರದ್ದು. ಜೊತೆಗೆ ನ್ಯಾಚುರಲಿ ಶಶಿಕಲಾ ಅವರು ಅವರು ಇಷ್ಟ.
0: ಓಕೆ, ನನ್ನ ಇಷ್ಟದ ಡಬ್ಬಿಂಗ್ ಆರ್ಟಿಸ್ಟ್ ಯಾರು ಅಂತ ಕೇಳಲ್ವಾ?
1: ಹೇಳ್ಬೇಕು, ಹೇಳಲೇಬೇಕು. ಇಷ್ಟೆಲ್ಲ ಮಾತಾಡಿದ್ಮೇಲೆ
0: ತುಂಬಾ ಇಷ್ಟ ಅಂದ್ರೆ ಸರ್ವಮಂಗಳ ಅವರು. ಇವತ್ತು ಮಾಲಾಶ್ರೀ ಅವರ ಬರ್ಡೇ ಬೇರೆ ಇದೆ. ಮಾಲಾಶ್ರೀ ಅವರ ಮುಖಭಾವ ಮತ್ತೆ ಸರ್ವಮಂಗಳ ಅವರ ವಾಯ್ಸ್ ಎಷ್ಟು ಮ್ಯಾಚ್ ಆಗಿತ್ತು
1: ಅಂದ್ರೆ,
0: ಒಂದ್ ಸಲ ಈ ಮಿಮಿಕ್ರಿ ದಯಾನಂದ್ ಇದಾರಲ್ಲ, ಅವರು ಒಂದು ಸ್ಟೇಜ್ ಶೋಗ್ ಹೋಗಿರ್ತಾರಂತೆ. ಅಲ್ಲಿ ಇವ್ರನ್ನ ಕೇಳ್ತಾರಂತೆ, ಸರ್ವಮಂಗಳ ಮೇಡಮ್ನ ಬಾ, ನಂದು ಪ್ರೋಗ್ರಾಮ್ ಇದೆ, ಕರ್ಕೊಂಡು ಹೋಗ್ತೀನಿ ಅಂತ. ಸರ್ವಮಂಗಳ ಅವ್ರು ಹೇಳ್ತಾರೆ, ನಿನ್ ಪ್ರೋಗ್ರಾಮ್ ಬಂದು ನಾನೇನಿ ಮಾಡ್ಲಯ್ಯ, ನೀನೇನೋ ಮಿಮಿಕ್ರಿ ಮಾಡ್ತೀಯ, ಏನೇನೋ ಮಾಡ್ತೀಯ, ನಾನ್ ಬಂದು ಏನ್ ಮಾಡ್ಲಿ, ಸುಮ್ನೆ ಕುತ್ಕೊಂಡು ನೋಡ್ಲಾ ಅಂತಾರೆ. ನೀನ್ ಬಾರಮ್ಮ ಸುಮ್ನೆ ಕರ್ಕೊಂಡು ಹೋಗ್ತೀನ ಅಂತ ಕರ್ಕೊಂಡು ಹೋಗ್ತಾರೆ ಮಿಮಿಕ್ರಿ ದಯಾನಂದ್ ಅವರು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಜನಗಳಿಗೆ ಹೇಳ್ತಾರೆ, ನೀವು ಮಾಲಾಶ್ರೀ ಸಿನಿಮಾ ನೋಡಿದಿರಲ್ವಾ ಅಂತ ಕೇಳ್ತಾರೆ. ಎಲ್ರು ಓ ಅಂತ ಜೋರಾಗಿ ಚಪ್ಪಾಳೆ ಹೊಡಿತಾರೆ. ಈಗ ನೋಡಿ ಮಾಲಾಶ್ರೀ ಕೈಲಿ ಮಾತಾಡಿಸ್ತೀನಿ ನಾನು ಅಂತಾರೆ. ಸರ್ವಮಂಗಳ ಅವ್ರನ್ನ ಸ್ಟೇಜ್ ಮೇಲೆ ಕರೆಸ್ತಾರೆ. ಮಾಲಾಶ್ರೀದು ಒಂದೆರಡು ಡೈಲಾಗ್ ಹೇಳ್ತಾರೆ, ಜನ ಎಲ್ಲ ಶಾಕು. ಈ ಅಮ್ಮ ನೋಡಿದ್ರೆ ಬೇರೆ ಅಮ್ಮ ನೋಡಿದ್ರೆ
1: ಮಾಲಾಶ್ರೀನ್ ಹುಡುಕ್ತಾ ಇರ್ತಾರೆ.
0: ಹೌದು, ಮಾಲಾಶ್ರೀ ವಾಯ್ಸ್ ಬರ್ತಾ ಇದೆ ಆದ್ರೆ ಮಾಲಾಶ್ರೀನೇ ಬರ್ತಾ ಇಲ್ವಲ್ಲ ಅಂತ ಅವ್ರಿಗೆ ಅಷ್ಟೇ ಮಾಡ್ತಿರ್ತಾರೆ. ಆಗ ದಯಾನಂದ್ ಅವ್ರು ಹೇಳ್ತಾರೆ, ನೋಡಿ ನಿಮ್ಮ ನೋಡುವಂತಹ ಮಾಲಾಶ್ರೀ ಎಲ್ಲಾ ಸಿನಿಮಾಗಳಿಗೂ ಡಬ್ ಮಾಡೋದು ಇವ್ರೆ ಅಂತ.
1: ತೆರೆ ಹಿಂದಿನ
0: ನಾಯಕಿ ಮಾಲಾಶ್ರೀ ಇವ್ರೆ ಅಂತ ಅವ್ರಿಗೆ ಅವಾಗ
1: ಎಫೆಕ್ಟಿವ್ ಆಗಿರುತ್ತೆ. ಅದೇ ನಾನು ಕಾರ್ಯಕ್ರಮದ ಕೊನೆಯಲ್ಲಿ ವೈಂಡ್ ಅಪ್ ಮಾಡುವಾಗ ಅದನ್ನ ಹೇಳೋಣ ಅಂತಿದ್ದೆ. ಆ ಧ್ವನಿಗಳು ಅದು ಎಷ್ಟು ಮೋಡಿ ಮಾಡಿಬಿಟ್ಟಿರುತ್ತೆ ಅಂದ್ರೆ, ಆ ಮೂಲ ಧ್ವನಿ ಯಾರ್ದು ಅನ್ನೋದಕ್ಕಿಂತ ಆ ಧ್ವನಿ ಅದೇ ನಟಿಯದು, ತೆರೆ ಮೇಲೆ ಕಾಣುವಂತಹ ನಟಿಯದು.
0: ಅಲ್ಲ ಅವರು ಅದು ಅವ್ರ ವಾಯ್ಸ್ ಅಲ್ವಾ ಅಂದ್ರೆ ನಂಬಿಕೆನೆ
1: ಬರೋದಿಲ್ಲ.
0: ಮಿತ್ರದಲ್ಲಿ ಶಶಿಕಲಾ ಅವ್ರ ವಾಯ್ಸ್, ಸೌಂದರ್ಯ ಅವರಿಗೆ.
1: ಹೌದು, ಸೂಪರ್ ಪರ್ಫಾರ್ಮೆನ್ಸ್ ಅವ್ರದ್ದು. ಸೌಂದರ್ಯ ಅವರು ತೆರೆ ಮೇಲೆ ಹೇಗೆ ಅಭಿನಯ ಮಾಡಿದಾರೋ ಅವರ ಶಶಿಕಲಾ ಅವರ ಧ್ವನಿ ಅಷ್ಟೇ ಪ್ರಭಾವಶಾಲಿಯಾಗಿ ಅಭಿನಯ ಮಾಡಿದೆ ಅಂತ ಹೇಳ್ಬೋದು. ಇಲ್ಲಿ ನನಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತುಂಬಾ ನೆನಪಾಗ್ತಾ ಇದ್ದಾರೆ ಮಂಜುನಾಥ್. ಯಾಕೆ ಅಂದ್ರೆ ಗೀತೆಗಳನ್ನ ಹಾಡುವಾಗ ಅವರು ಯಾವುದೇ ಕಲಾವಿದ್ರಿಗೆ ಹಾಡ್ಲಿ ಅವರೇ ಹಾಡ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರೇ ಹಾಡ್ತಾ ಇದ್ದಾರೆ, ಅಂಬರೀಷ್ ಹಾಡ್ತಾ ಇದ್ದಾರೆ, ರಾಜ್ಕುಮಾರ್ ಅವ್ರಿಗೂ ಒಂದರಲ್ಲಿ ಧ್ವನಿಯನ್ನ ಅಂದ್ರೆ ಹಾಡನ್ನ ಹಾಡಿದ್ದಾರೆ. ಬಟ್ ರಾಜ್ಕುಮಾರ್ ಅವರ ಧ್ವನಿ
0: ವಿಶಿಷ್ಟವಾಗಿ.
1: ಖಂಡಿತ ಹೌದು.
0: ಇನ್ನೊಬ್ರು ಕಲಾವಿದರನ್ನ ಮರಿಲೇಬಾರದು, ನಮ್ಮ ಕನ್ನಡದ ಸುದರ್ಶನ್ ಅವರು. ಎಷ್ಟೋ ನಾಯಕರಿಗೆ ಡಬ್ ಮಾಡಿದ್ದಾರೆ. ಅನಂತ್ ನಾಗ್ ಅವರ ಮೊದಲ ಸಿನಿಮಾಗೂ ಕೂಡ ಅವರೇ ಡಬ್ ಮಾಡಿರೋದು. ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ರಜನಿ ಅವರ ವಾಯ್ಸ್ ಎಷ್ಟೊಂದು ನೂರಾರು
1: ಇದೆ. ಹಾಗೆ ನಮ್ಮ ಸುಂದರ್ ಕೃಷ್ಣ ಅರಸ್ ಅವರು, ಅವ್ರದ್ದು ಅಷ್ಟೇ ಪ್ರಭಾವಶಾಲಿ ಧ್ವನಿ. ಎಷ್ಟು ಚೆನ್ನಾಗಿ ಗಡಸಿನಿಂದ ಕೂಡಿದ ಗಡಸಾದ ಬೇಸ್ ವಾಯ್ಸ್ ಅದು. ಸೂಪರ್ ಇದು ಧ್ವನಿಗಳು. ಬಹುಶಃ ಈ ಧ್ವನಿಗಳ ಬಗ್ಗೆ ಮಾತಾಡ್ತಾ ಇದ್ರೆ ಖಂಡಿತ ಇನ್ನೂ ಒಂದು ಮಾಡ್ಬೇಕು. ತುಂಬಾ ಹೇಳೋದಿದೆ. ತುಂಬಾ ದೊಡ್ಡ ಕಲಾವಿದರು ಇವರೆಲ್ಲರೂ. ನಮಗೆ ಇವರೆಲ್ಲರ ಧ್ವನಿ ಸಿಕ್ಕಿರೋದು, ಆ ಧ್ವನಿಯ ಹಿಂದಿನ ಒಂದು ಶ್ರಮ ನಮಗೆ ಗೊತ್ತಾಗ್ಬೇಕಾದ್ರೆ ನಾವು ಆ ಧ್ವನಿಗಳನ್ನ ಗುರುತಿಸಬೇಕು, ಮೆಚ್ಚಿಕೊಳ್ಳಬೇಕು.
0: ಸೇಮ್ ಟೈಮ್ ಇನ್ನೊಂದು ಪಾಯಿಂಟ್ ಏನಂದ್ರೆ, ಕಂಠದಾನ ಕಲಾವಿದರಿಗೆ ಅಷ್ಟೊಂದು ರೆಕಗ್ನಿಷನ್ ಸಿಗ್ತಾ
1: ಇಲ್ಲ ಅನ್ನೋದೇ ಅವರದು ಅಳಲು ಇದ್ದೇ ಇದೆ. ಬಟ್ ಈಗ ಓಟಿಟಿ ಪ್ಲಾಟ್ಫಾರ್ಮ್ಸ್ ಎಲ್ಲ ಬರ್ತಾ ಇರೋದ್ರಿಂದ ಹೆಚ್ಚು ರೆಕಗ್ನಿಷನ್ ಜೊತೆಗೆ ಅವಕಾಶಗಳು ಹಾಗೆ ಬರ್ತಾ ಇದೆ ಅಂತ ಅನ್ಕೋಬಹುದು. ಆತ್ಮೀಯ ಕೇಳುಗರೆ, ಇದಾಗಿತ್ತು ಈ ದಿನದ ಪರಿಮಳ ಕಾರ್ಯಕ್ರಮ. ತುಂಬಾ ಚೆನ್ನಾಗಿ ಪರಿಮಳ ಬೀರಿದೆ ಅನ್ನೋದು ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಸಂದೇಶಗಳ ಮೂಲಕ ಗೊತ್ತಾಗ್ತಾ ಇದೆ. ಪರಿಮಳ ಕಾರ್ಯಕ್ರಮದಲ್ಲಿ ಇಂಥದ್ದೇ ಹಲವಾರು ವಿಷಯಗಳ ಕುರಿತಾಗಿ ನೀವು ಕೇಳಬಹುದು ಮಾಹಿತಿಯನ್ನ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ರತಿದಿನವೂ 4-5 ಗಂಟೆಯ ಸಮಯದಲ್ಲಿ ಹಂಚಿಕೊಳ್ಳಬಹುದು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಈಗ ಬೆಂಕಿಯಲ್ಲಿ ಅರಳಿದ ಹೂವು, ಇದು ಸುಹಾಸಿನಿ ಅವರ ಮೊದಲ ಚಿತ್ರ, ನಟಿ ಸುಹಾಸಿನಿ ಅವರ ಕನ್ನಡದ ಮೊದಲ ಚಿತ್ರ. ಅದರಲ್ಲಿ ಖ್ಯಾತ ನಟಿ ಸರಿತಾ ಅವರ ಧ್ವನಿಯನ್ನ ಸುಹಾಸಿನಿ ಅವರ ಪಾತ್ರಕ್ಕೆ ನೀಡಲಾಗಿದೆ. ಕೇಳಿ ಆನಂದಿಸಿ. ಆ ಚಿತ್ರದ ಒಂದು ಗೀತೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದೆ.

0: ಮನೆ ಮನೆಗಳಲ್ಲಿ ರಾಷ್ಟ್ರಧ್ವಜ. ನಮ್ಮ ರಾಷ್ಟ್ರಧ್ವಜ ನಮ್ಮ ದೇಶಾಭಿಮಾನದ ಸಂಕೇತ. ಎಲ್ಲ ಮನೆ ಮನಗಳಲ್ಲಿ ದೇಶಾಭಿಮಾನದ ಧ್ವಜವ ಹಾರಿಸೋಣ, ಭಾರತದ ಗೌರವ ಮೆರೆಸೋಣ. ನಮ್ಮ ರಾಷ್ಟ್ರಧ್ವಜ ನಮ್ಮ ಹೆಮ್ಮೆ.
1: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
2: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
1: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
2: ಪರಿಸರ ಸಂರಕ್ಷಣೆ,
1: ಪ್ರಾಣಿ ಸಂರಕ್ಷಣೆ,

0: ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ. ಇದುವರೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ಗೆಳತಿ ನಂದಿನಿ. ಮಧ್ಯಾಹ್ನದ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಪರಿಮಳ ಕಾರ್ಯಕ್ರಮಕ್ಕೂ ಕೂಡ ಅನೇಕ ಸಂದೇಶಗಳು ಬಂದಿವೆ. ಧನ್ಯವಾದಗಳು ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ.

ಸಂಜೆಯ ಕಾರ್ಯಕ್ರಮಗಳಲ್ಲಿ ಮಂಜುನಾಥ್ ನಿಮ್ಮ ಜೊತೆಯಾಗಿರ್ತಾರೆ. ಎಂಜಾಯ್ ಮಾಡ್ತಾ ವಿವಿಧ ಭಾರತಿಯಲ್ಲಿ ನಿಮ್ಮ ಸ್ಪಂದನೆ ಇದೇ ರೀತಿ ಇರಲಿ. ಹಾಡುಗಳನ್ನು ಎಂಜಾಯ್ ಮಾಡಿ, ಕಾರ್ಯಕ್ರಮಗಳನ್ನು ಎಂಜಾಯ್ ಮಾಡಿ. ಇದು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚೊಕ್ಕಂಡಹಳ್ಳಿಯಲ್ಲಿ ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಚಾಲನೆ ನೀಡಿದರು. ಸುಮಾರು 28,240 ಫಲಾನುಭವಿಗಳಿಗೆ ಒಂದೇ ವೇದಿಕೆಯಲ್ಲಿ ಹಲವು ಸವಲತ್ತು ವಿತರಣೆಗೆ ಚಾಲನೆ ನೀಡಿದರು. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ನೀರು ಹರಿಸಲು ಕರ್ನಾಟಕಕ್ಕೆ ನಿರ್ದೇಶನ ನೀಡಬೇಕು ಎಂದು ಕೋರಿ ತಮಿಳುನಾಡು ಸರ್ಕಾರ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಲು ಸರ್ವೋಚ್ಚ ನ್ಯಾಯಾಲಯ ಸಮ್ಮತಿಸಿದೆ. ಬೆಂಗಳೂರು ಪೊಲೀಸರು ಬೇಡ ಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ವಿರುದ್ಧ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 39 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28,07,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳು ಗುರುಗಂಗಾ ಮಾಂಜ್ರಾ ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಬಿಡುತ್ತಿದ್ದು ಕೂಡಲೇ 3 ಕೈಗಾರಿಕೆಗಳನ್ನು ಮುಚ್ಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ರಾಜ್ಯಸಭೆಯಲ್ಲಿಂದು ಬ್ಯಾಂಕರ್ಸ್ ಬುಕ್ ಎವಿಡೆನ್ಸ್ ಬಿಲ್ 2026 ಧ್ವನಿಮತದಿಂದ ಅಂಗೀಕರಿಸಲಾಗಿದೆ. ಡಿಜಿಟಲ್ ಬ್ಯಾಂಕಿಂಗ್ನ ತ್ವರಿತ ಬೆಳವಣಿಗೆಯೊಂದಿಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಮಸೂದೆಯನ್ನು ರಚಿಸಲಾಗಿದೆ. ಹರ್ ಘರ್ ತಿರಂಗ ಅಭಿಯಾನವು ದೇಶದ ಸಾಮೂಹಿಕ ಶಕ್ತಿಯ ಪ್ರತಿಬಿಂಬವಾಗಿದ್ದು ವಿಕಸಿತ ಭಾರತವನ್ನು ನಿರ್ಮಿಸುವ ಪ್ರಯತ್ನದಲ್ಲಿ ನಾಗರಿಕರನ್ನು ಒಗ್ಗೂಡಿಸಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ 2ನೇ ದಿನವಾದ ಇಂದು ಕೂಡ ಜೆಡಿಎಸ್ ಪ್ರತಿಭಟನೆ ಮುಂದುವರೆಸಿದೆ. 2ನೇ ದಿನವಾದ ಇಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹೋರಾಟದಲ್ಲಿ ಭಾಗಿಯಾಗಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ ರೈತರಿಗೆ ನ್ಯಾಯ ಒದಗಿಸಲು ಬದ್ದವಾಗಿರುವುದಾಗಿ ತಿಳಿಸಿದ್ದಾರೆ. ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಸಂಸದರು ಬಾರಾಮತಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದಲ್ಲಿ ನವದೆಹಲಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಸಂಸದೆ ಸುಪ್ರಿಯಾ ಸುಳೆ, ಯಾವುದೇ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 18:00.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಶುಭ ಸಂಜೆ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 5:04. ಈ ಹೊತ್ತಲ್ಲಿ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಏನ್ ಸಮಾಚಾರ ರೀ, ಎಲ್ರೂ ಹೇಗಿದ್ದೀರಾ? ಈಗ ಇಂದಿನ ಸಂಜೆಯ ಕಾರ್ಯಕ್ರಮದಲ್ಲಿ ಹಾಗೂ ನಾಳಿನ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳು, ಪ್ರಸಾರದ ಕಾರ್ಯಕ್ರಮಗಳು ನಿಮ್ಗಾಗಿ ಕಾಯ್ತಾ ಇದೆ ತಿಳ್ಕೊಳ್ಳೋಣ. ಇವತ್ತು ಸಂಜೆ 5:05 ಸೇಫ್ ಟೈಮ್ ನಲ್ಲಿ ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, ಹಾಗೆ 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನ ಬಜ್ಜಾನ ನಿಮ್ಮ ಜೊತೆ ಆಗುತ್ತೆ. ಹಾಗೆ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02 ನಿಮ್ಮ ಭಾವನೆಗಳನ್ನ ಮತ್ತಷ್ಟು ಕಿದಕಿ ಭಾವ ಲೋಕಕ್ಕೆ ಕೊಂಡೊಯ್ಯುವಂತಹ ಭಾವ ಚಿತ್ತಾರ. 9:15 ಹಿಂದಿ ಮೆಲೋಡಿಸ್ ನಿಮ್ಮ ಜೊತೆ ಆದರೆ 10:02 ನಿಮ್ಮದು ನೆಚ್ಚಿನ ಪ್ರೇಮ ನಿನಾದ. ನಾಳೆ ಮಂಗಳವಾರ, ಮಂಗಳವಾರದ ಪ್ರಸಾರದಲ್ಲಿ ಬೆಳಗ್ಗೆ 6:05 ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ. ಮೊದಲಿಗೆ ಶುಭೋದಯ ಕರ್ನಾಟಕದಲ್ಲಿ ಕನ್ನಡ ರತ್ನ ಭಂಡಾರ, ನಂತರ ಭಾವಗೀತೆಗಳು. 9:00 ಇಂದಿನ ವಿಶೇಷ. ಸೊ ನಾಳಿನ ವಿಶೇಷ ಏನು ಅಂತ ತಿಳ್ಕೋಬೇಕಾದ್ರೆ ನಾಳೆ ಬೆಳಗ್ಗೆ 9:00 ಚುನ್ ಮಾಡಿ ಆಕಾಶವಾಣಿ ವಿವಿಧ ಭಾರತಿ 102.9 FM. 10:02 ನಿಮ್ಮದೇ ನೆಚ್ಚಿನ ಓಲ್ಡ್ ಈಸ್ ಗೋಲ್ಡ್, ಹಳೆಯ ಮಧುರ ಕನ್ನಡ ಗೀತೆಗಳನ್ನ ಕೇಳ್ತೀರಾ. ಇನ್ನು 11:02 ಬ್ಯಾಕ್ ಟು ಬ್ಯಾಕ್ ಸುಪೈಟ್ ಕನ್ನಡ ಗೀತೆಗಳು ನಿಮ್ಮ ಜೊತೆ ಆದರೆ 11:30 ಕಲಾಭಾರತಿ. 12:05 ನಿಮ್ಮದೇ ನೆಚ್ಚಿನ ಕರೆಗೊಂದು ಹಾಡು ನಿಮ್ಮ ಜೊತೆ ಆದರೆ 1:20 ರಸಪ್ರಶ್ನೆ ನಿಮ್ಮ ಜೊತೆ ಆಗುತ್ತೆ. ಸ್ಪಂದನ 2:15, 2:40 ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಚಿತ್ರತಾನ ನಿಮ್ಮ ಜೊತೆ ಆದರೆ 3:00 ಸಖಿ ಸಹೇಲಿ ಮತ್ತು ಇನ್ನಿತರ ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದೊಂದಿಗೆ. 4:00 ಪರಿಮಳ ನಿಮ್ಮ ಜೊತೆ ಆದರೆ ಸಂಜೆ ಪ್ರಸಾರದಲ್ಲಿ 5:05 ಸೇಫ್ ಟೈಮ್ನಲ್ಲಿ ಮೊದಲಿಗೆ ಓಲ್ಡ್ ಈಸ್ ಕೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ. 6:02 ಬೇಬಿ ಸಾಂಗ್ಗಳೊಂದಿಗೆ ಗಾನ ಬಜ್ಜಾನ ನಿಮ್ಮ ಈವ್ನಿಂಗ್ ಟೈಮ್ಗೆ ಸಾಥ್ ಆಗುತ್ತೆ. ಹಾಗೆ 6:55 ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ನಿಮಿಷದ ಹಾಡುಗಳನ್ನ ನೀವೆಲ್ಲರೂ ರಿಕ್ವೆಸ್ಟ್ ಮಾಡಬಹುದು. 9:15 ಹಿಂದಿ ಮೆಲೋಡಿಯಸ್, 10:02 ಪ್ರೇಮ ನಿನಾದ. ಇದಾಗುತ್ತೆ ಇವತ್ತಿನ ಸಂಜೆಯ ಹಾಗೂ ನಾಳೆಯ ಪ್ರಸಾರದಲ್ಲಿ ನಿಮಗಾಗಿ ಮೂಡಿಬರುವಂತಹ ಕಾರ್ಯಕ್ರಮಗಳ ವಿವರ.
2: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು,
3: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
4: ಭಾವ ಭಿತ್ತಿಯೊಳ

0: ಹಾಡಿಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
1: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
0: ಹಳೆಯ ಬಂಗಾರದ ಗೀತೆಗಳು.
1: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ
2: ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್.
0: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
1: ಹಾಗೂ ಸಂಜೆ 5:02. ಸಮಯ 5:05 ಆಗ್ತಿರೋದು. ನಿಮ್ಮ ನಿಮ್ಮ ಆರ್ಜೆ ಮಂಜುನಾಥ್.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪೊಲೀಸ್ ಗೋಲ್ಡನ್ನ ಶುರು ಮಾಡೋಣ. ಇವತ್ತು ನಮ್ಮ ಕನ್ನಡದ ಒಬ್ಬ ಬ್ಯೂಟಿಫುಲ್ ನಟಿ, ಎವರ್ಗ್ರೀನ್ ನಟಿ ಒಬ್ರು ತಮ್ಮ ಹ್ಯಾಪಿ ಹ್ಯಾಪಿ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋತಾ ಇದಾರೆ. ಯಾರು ಆ ನಟಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಬಟ್ ಸ್ಟಿಲ್ ಸಂಜೆ ಹೊತ್ತಲ್ಲಿ ಒಂದು ವಾರ್ಮ್ ಅಪ್ ಎಕ್ಸಸೈಸ್ ಆಗಲಿ. ಇವತ್ತು ನಾವು ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಒಬ್ಬ ನಾಯಕಿಯ ಕುರಿತಾಗಿ ಮಾತಾಡ್ತಾ ಇದೀವಿ. ಆ ನಾಯಕಿಯ ಹುಟ್ಟುಹಬ್ಬ ಯಾರು ಆ ನಟಿ ಅನ್ನೋದಾದ್ರೆ ಅಂತ ಗೊತ್ತಿದ್ರೆ 9483091092 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಯಾವ ನಟಿಯ ಕುರಿತಾಗಿ ಮಾತಾಡಬಹುದು, ಸಂದೇಶಗಳನ್ನ ಕಳಿಸ್ಕೊಡಿ. ಈಗ ಅದೇ ನಾಯಕಿಯ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಈ ಹಾಡಿನ ನಂತರ ನಮ್ಮ ಮಾತುಕತೆ ಶುರುವಾಗುತ್ತೆ.

ಯಾವ ನಡೆಯ ಬರ್ಡೇ ಇವತ್ತು, ಯಾರ ಕುರಿತಾಗಿ ಉಳಿಸಿಕೊಳ್ಳಲಿ ಮಾತಾಡ್ತಾ ಇದ್ರಿ ಅಂತ ನಾನು ಕೇಳಿದೆ. ಬಹಳಷ್ಟು ಸಂದೇಶಗಳು ಬಂದಿದೆ. ಯಾರೆಲ್ಲ ಸರಿಯಾಗಿ ಗೆಸ್ ಮಾಡಿದ್ರಿ ಅಂತ ನೋಡೋಣ. ವೆಂಕಟೇಶ್ ಅನಗಿರಿಂದ, ನಂಜನಗೂಡು ತಾಲೂಕಿನಿಂದ ಯಾರು ಸರಿಯಾಗಿ ಗೆಸ್ ಮಾಡಿರೋದು? ಎಂ ಮಹೇಶ್ ಅವರು, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಗೆಸ್ ಮಾಡಿದ್ದಾರೆ. ಆಶಾ ಕುಮಾರ್ ಆಲೂರಿನಿಂದ ಸವಿತಾ ಈಶ್ವರ್ ಅವರು, ಹನುಮಂತಪ್ಪ ಅಪ್ಪಾಜಿ ಮಸ್ತೂರು, ಸುಧಾರಾಣಿ ಚಂದನ, ಸ್ಪಂದನಾ ಅವರು, ತೀರ್ಥಪ್ರಸಾದ್ ದೊಡ್ಡ ಮೇಟೆ ಗುರ್ಕೆಯಿಂದ ಸಂದೇಶವನ್ನು ಕಳಿಸ್ಕೊಡಿದರೆ, ವೀಣಾ ನ್ಯಾಮತಿಯಿಂದ, ಸತೀಶ್ ಎನ್ ಎಚ್ ನಗರಕೆರೆಯಿಂದ, ಚಂದ್ರಮುಖಿ ಐ ಟಿ ಎಲ್ ಔಟ್ನಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ, ಸಿಂಧನೂರು ಸುರೇಶ್ ಬಳ್ಳೂಟಗಿಂದ, ಪೂರ್ಣಿಮಾ ಮೈಸ್ತ್ರಿ ಜಯನಗರ ಧಾರವಾಡದಿಂದ ಸಂದೇಶ ಕಳಿಸ್ಕೊಡಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ನೀವೆಲ್ಲರೂ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಇವತ್ತು ನಾವು ಮಾತಾಡ್ತಾ ಇರೋದು ದಿ ಆನ್ ಅಂಡ್ ಓನ್ಲಿ ಕನಸಿನ ರಾಣಿ ಮಾಲಾಶಿ ಅವರ ಬಗ್ಗೆ. ಮಾಲಾಶ್ರೀ ಅಂದರೆ ಕೇವಲ ಒಬ್ಬ ನಟಿ ಮಾತ್ರ ಅಲ್ಲ, ಒಂದು ಜನರೇಷನ್ ನೆನ್ಪಿಟ್ಕೊಳ್ಳುವಂಥ ಸ್ಕ್ರೀನ್ ಪ್ರೆಸೆನ್ಸ್ ಅನ್ಬಹುದು. 90ರ ದಶಕದ ಕನ್ನಡ ಸಿನಿಮಾಗಳಲ್ಲಿ ಅವರ ಫ್ಯಾನ್ ಫಾಲೋಯಿಂಗ್ ಎಷ್ಟಿತ್ತು ಅಂದರೆ, ಕೆಲವೊಂದಷ್ಟು ಸಿನಿಮಾಗಳು ಹೀರೋಗಿಂತ ಹೀರೋಯಿನ್ ಹೆಸರಲ್ಲೇ ಹೆಚ್ಚು ಓಡೋದು. ಅದೇ ಮಾಲಾಶ್ರೀ ಅವರ ಸ್ಟಾರ್ ಪವರ್. ಫ್ಯಾಮಿಲಿ ಎಂಟರ್ಟೈನರ್ ಆಗಿರಲಿ, ಕಾಮಿಡಿ ಆಗಿರಲಿ, ಎಮೋಷನಲ್ ರೋಲ್ ಆಗಿರಲಿ ಅಥವಾ ಆಕ್ಷನ್ ಮೂವಿ ಆಗಿರಲಿ, ಮಾಲಾಶ್ರೀ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಪ್ರೇಕ್ಷಕರ ಮನಸ್ಸನ್ನ ಗೆದ್ದವರು. ಅದಕ್ಕೆ ಅವರಿಗೆ ಕನಸಿನ ರಾಣಿ ಅನ್ನೋ ಟೈಟಲ್ ಜೊತೆಗೆ ಆಕ್ಷನ್ ಕ್ವೀನ್ ಅನ್ನೋ ಹೆಸರು ಕೂಡ ಸಿಕ್ತು. ಇವತ್ತು ಅವರ ಬರ್ಡೇ ಸ್ಪೆಷಲ್ ಲೊಕೇಶನ್ ಅಲ್ಲಿ ಅವರ ಸಿನಿ ಜರ್ನಿಯ ಒಂದಷ್ಟು ಇಂಟ್ರೆಸ್ಟಿಂಗ್ ಚಾಪ್ಟರ್ ಗಳನ್ನ ನೆನಪು ಮಾಡಿಕೊಳ್ಳೋಣ. ಅವರದ್ದೇ ಹಾಡುಗಳನ್ನ ಕೇಳ್ತಾ ಸಾಗೋಣ. ಕೇಳ್ತಾ ಇರಿ ಆಕಾಶವಾಣಿ ವಿವಿಧ ಭಾರತಿ 102.9 FM.

ಕೆಲವೊಂದಷ್ಟು ಜನ ಸಿನಿಮಾಗೆ ಬರ್ತಾರೆ, ಒಂದಷ್ಟು ಜನ ಸಿನಿಮಾದ ಭಾಗವಾಗ್ತಾರೆ, ಆದರೆ ಕೆಲವೊಬ್ರು ಮಾತ್ರ, ಒಂದಷ್ಟು ಜನರು ಮಾತ್ರ ಒಂದು ಕಾಲಘಟ್ಟದ ಗುರುತಾಗಿ ಉಳ್ಕೋತಾರೆ. ಅಂಥವರಲ್ಲಿ ಮಾಲಾಶಿವರು ಕೂಡ ಒಬ್ರು. ಇವತ್ತು ಕನ್ನಡ ಸಿನಿರಂಗದಲ್ಲಿ ಕನಸಿನ ರಾಣಿ ಅಂತ ಕರೆಯಲ್ಪಡುವ ಮಾಲಾಶಿವರ ಜರ್ನಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಅವರ ಸಿನಿ ಪಯಣ ಹೀರೋಯಿನ್ ಆಗಿ ಆರಂಭ ಆಗಲಿಲ್ಲ. ಬಾಲನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಕ್ಯಾಮ್ರಾ, ಸೆಟ್ಟು, ಲೈಟ್ಸು, ಆಕ್ಷನ್ ಅನ್ನೋ ಜಗತ್ತನ್ನ ತುಂಬಾ ಹತ್ತಿರದಿಂದ ನೋಡಿದವರು. ಆದರೆ ಒಬ್ಬ ಕಲಾವಿದನ ಜೀವನದಲ್ಲಿ ಕೆಲವೊಮ್ಮೆ ಒಂದೇ ಒಂದು ಸಿನಿಮಾ ಎಲ್ಲವನ್ನ ಬದಲಾಯಿಸ್ಬಿಡುತ್ತೆ. ಮಾಲಾಶಿಯವರ ಬದುಕಿನಲ್ಲಿ ಆ ಸಿನಿಮಾ, ಅಂತಹ ಸಿನಿಮಾ ಯಾವುದು ಅಂದ್ರೆ, ಇಟ್ ಇಸ್ ನನ್ ಅದರ್ ದೆನ್ ನಂಜುಂಡಿ ಕಲ್ಯಾಣ. 1989 ಬಿಡುಗಡೆಯಾದಂತಹ ಈ ಚಿತ್ರ ಕನ್ನಡ ಪ್ರೇಕ್ಷಕರ ಮನಸ್ಸಿನಲ್ಲಿ ದೊಡ್ಡ ಸ್ಥಾನ ಪಡ್ಕೊಳ್ಳುತ್ತೆ. ಆ ಚಿತ್ರದ ನಂತರ ಮಾಲಾಶ್ರೀಯವರು ಕೇವಲ ಹೊಸ ನಟಿಯಾಗಿರಲಿಲ್ಲ, ಕನ್ನಡ ಸಿನಿರಂಗದ ಭರವಸೆಯ ನಾಯಕಿಯಾಗಿ ಗುರುತಿಸ್ಕೋತಾರೆ. ಆ ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಾಂಪಿಟೇಷನ್ ಇತ್ತು, ಅನೇಕ ಪ್ರತಿಭಾವಂತ ನಟಿಯರು ಕೂಡ ಇದ್ರು. ಆದರೆ ಮಾಲಾಶ್ರೀ ಅವರಲ್ಲಿ ಒಂದು ಭಿನ್ನತೆ ಇತ್ತು. ಅವರ ಸ್ಮೈಲು, ಡೈಲಾಗ್ಸು, ಡೆಲಿವರಿ ಮಾಡುವಂಥ ರೀತಿ, ಇನ್ನೋಸೆಂಟ್ ಎಕ್ಸ್ಪ್ರೆಷನ್ಸು ಮತ್ತು ನ್ಯಾಚುರಲ್ ಆ್ಯಕ್ಟಿಂಗು ಪ್ರೇಕ್ಷಕರಿಗೆ ತುಂಬ ಹತ್ತಿರ ಆಗುತ್ತೆ. ಒಂದು ಸಿನಿಮಾ ಹಿಟ್ ಆಗೋದು ಬೇರೆ ವಿಷಯ, ಆದರೆ ಆ ಚಿತ್ರದ ನಂತರ ಜನರು ಹೆಸರನ್ನು

ನೆನ್ಪಿಟ್ಕೊಳ್ಳೋದು ದೊಡ್ಡ ವಿಷಯ. ನಂಜುಂಡಿ ಕಲ್ಯಾಣ ಕೂಡ ಅಂಥದ್ದೇ ಸತ್ಯ, ಅಂಥದ್ದೇ ಒಂದು ಯಶಸ್ಸನ್ನ ಕೊಡುತ್ತೆ. ಅಲ್ಲಿಂದ ಆರಂಭ ಆದಂತ ಅವರ ಸಿನಿ ಪಯಣ ಮುಂದೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ವಿಶೇಷ ಅಧ್ಯಾಯವಾಗಿ ಉಳ್ಕೊಳ್ಳುತ್ತೆ.

ಓಲ್ಡೀಸ್ಗಳಲ್ಲಿ ಸಾಕ್ತಾ ಇದೀವಿ. ಒಬ್ಬ ನಟಿ ಸ್ಟಾರ್ ಆಗಬಹುದು, ಆದ್ರೆ ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಇಷ್ಟವಾಗುವಂತಹ ಕಲಾವಿದೆ ಆಗುವುದು ತುಂಬಾ ಅಪರೂಪ. ಮಾಲಶಿ ಅವರು ಆ ಅಪರೂಪದ ಸ್ಥಾನವನ್ನ ಪಡೆದರು ಅಂದ್ರೆ ಅದು ಖಂಡಿತ ಅತಿಶಯೋಕ್ತಿ ಅಲ್ವೇ ಅಲ್ಲ. 90ರ ದಶಕದ ಕನ್ನಡ ಸಿನಿಮಾಗಳನ್ನ ನೆನಪಾಡ್ಕೊಂಡ್ರೆ ಅಂದು ಟಿವಿ ಚಾನೆಲ್ಗಳು ಅಷ್ಟಾಗಿರಲಿಲ್ಲ, ಓ ಟಿ ಟಿ ಅನ್ನೋ ಒಂದು ಕಲ್ಪನೆಯೇ ಇರಲಿಲ್ಲ. ಸಿನಿಮಾ ಅಂದ್ರೆ ಕುಟುಂಬದ ಎಲ್ಲರೂ ಸೇರಿ ನೋಡುವಂತಹ ಒಂದು ಸಂಭ್ರಮ. ಆ ಸಂಭ್ರಮದಲ್ಲಿ ಕುಟುಂಬ ಸಮೇತವಾಗಿ ನೋಡಬಹುದಾದಂತಹ ಸಿನಿಮಾಗಳಲ್ಲಿ ಮಾಲಶ್ರೀ ಅವರ ಹೆಸರು ಬಹಳ ಪ್ರಮುಖವಾಗಿತ್ತು. ಅವರು ಅಭಿನಯಿಸಿದ ಅನೇಕ ಚಿತ್ರಗಳಲ್ಲಿ ಮನೆ, ಕುಟುಂಬ, ಸಂಬಂಧಗಳು, ಅಕ್ಕ ತಂಗಿ, ಸೊಸೆ, ಮಗಳು, ಹೆಂಡತಿ ಇಂತಹ ಪಾತ್ರಗಳು ಪ್ರಮುಖವಾಗಿದ್ದವು. ಅದರಿಂದ ಮಹಿಳಾ ಪ್ರೇಕ್ಷಕರಿಗೆ ಅವು ತುಂಬ ಹತ್ತಿರ ಆಗ್ತಾ ಇದ್ದವು. ಅದಷ್ಟೇ ಅಲ್ಲದೆ ಅವರ ಕಾಮಿಡಿ ಟೈಮಿಂಗ್ ಮತ್ತು ಚುರುಕು ಅಭಿನಯದಿಂದ ಯುವಕರಿಗೂ ಕೂಡ ಅವರು ಸಖತ್ ಇಷ್ಟ ಆಗಿದ್ದರು. ಮಾಲಶಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಒಂದು ವಿಶೇಷತೆ ಇತ್ತು. ಅವರು ಗ್ಲಾಮರಸ್ ಕಾಣಿಸ್ಕೊತಾ ಇದ್ರು, ಆದರೆ ಅದೇ ಸಮಯದಲ್ಲಿ ನಮ್ಮ ಮನೆ ಹುಡುಗಿ ಅನ್ನೋ ಭಾವನೆಯನ್ನು ಕೂಡ ಅವರು ಕೊಡ್ತಾ ಇದ್ರು. ಇದೇ ಅವರ ದೊಡ್ಡ ಸ್ಟ್ರೆಂತ್. ಬಹುತೇಕ ನಟಿಯರನ್ನ ಒಂದು ನಿರ್ದಿಷ್ಟ ಇಮೇಜ್ಗೆ ಸೀಮಿತಗೊಳಿಸ್ತಾರೆ, ಆದರೆ ಮಾಲಶ್ರೀ ಅವರು ಮಾತ್ರ ಎಮೋಷ್ನಲ್ ಸೀನ್ ಮಾಡಬಹುದು, ಕಾಮಿಡಿ ಸೀನು ಮಾಡಬಹುದು, ಡಾನ್ಸು ಮಾಡಬಹುದು, ಸೀರಿಯಸ್ ರೋಲ್ ಕೂಡ ಮಾಡಬಹುದು. ಈ ರೀತಿ ವರ್ಸಿಟ್ಯಾಲಿಟಿ ರೋಲ್ಗಳೇನಿದೆ ಅದೆಲ್ಲದರಿಂದ ಪಾಪ್ಯುಲಾರಿಟಿಯನ್ನು ಪಡೆದಿದ್ದವರು ಮಾಲಶ್ರೀ ಅವರು. ಅವಾಗೆಲ್ಲ ಬಿಡುಗಡೆ ಆಗುತ್ತಿದ್ದಂತಹ ಹಲವಾರು ಕುಟುಂಬ ಕಥಾ ಚಿತ್ರಗಳಲ್ಲಿ ಮಾಲಶ್ರೀ ಹೆಸರಿದ್ರೆ ಸಾಕು, ಪ್ರೇಕ್ಷಕರು ಥಿಯೇಟರ್ಗೆ ಹೋಗ್ತಾ ಇದ್ರು ಅನ್ನೋ ಮಾತು ಸಿನಿ ವಲಯದಲ್ಲಿ ಕೇಳಿಬರ್ತಾ ಇತ್ತು. ಒಬ್ಬ ನಟಿಯ ಯಶಸ್ಸನ್ನು ಅಳೆಯೋದಕ್ಕೆ ಕಲೆಕ್ಷನ್ ಮಾತ್ರ ಸಾಕಾಗೋದಿಲ್ಲ, ವರ್ಷಗಳ ನಂತರ ಕೂಡ ಜನರು ಪ್ರೀತಿಯಿಂದ ನೆನಪಿಸ್ಕೊತಾ ಇದ್ರೆ ಅದು ನಿಜವಾದ ಯಶಸ್ಸು. ಆ ಅರ್ಥದಲ್ಲಿ ಮಾಲಶ್ರೀ ಅವರು ಕಲೆಕ್ಷನ್ನು ತುಂಬ ಜೋರಾಗಿ ಮಾಡಿದ್ರು, ಒಳ್ಳೆ ಹೆಸರನ್ನು ಮಾಡಿದ್ರು. ಮಾಲಶ್ರೀ ಕನ್ನಡ ಸಿನಿರಂಗದ ಎವರ್ಗ್ರೀನ್ ಫೇವರೇಟ್ ಹೀರೋಯಿನ್ ಅಂದರೆ ತಪ್ಪಲ್ವೇ ಅಲ್ಲ.

0: ಸಮಯ 5:40. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಮುನಿರಾಜ್ ಅವರು. ಸರ್ ನಮಸ್ಕಾರ.
3: ನಮಸ್ತೆ ಸರ್.
2: ಬಾಲ್ಯ ವಿವಾಹ ಆದಂತಹ ಮಹಿಳೆಗೆ ವಿವಾಹಿತ ಮಹಿಳೆಯ ಹಕ್ಕುಗಳು ಅಂತಂದ್ರೆ ಅವಳಿಗೆ ಇವಳಿಗೆ ಬೇರೆ ಬೇರೆ ಒಂದು ವ್ಯತ್ಯಾಸ ಇರುತ್ತೆ. ಆಕ್ಚುಲಿ ಬಾಲ್ಯ ವಿವಾಹ ಆಗೋದೇ
3: ಅಪರಾಧ.
2: ಆದ್ರೆ ಏನೇನು ಹಕ್ಕುಗಳಿವೆ, ಆ ಸೌಲಭ್ಯದಲ್ಲಿ ಏನಾದರೂ ವ್ಯತ್ಯಾಸಗಳಿವೆಯಾ, ಬದಲಾವಣೆಗಳಿವೆಯಾ, ಯಾವ ರೀತಿ ಬಾಲ್ಯ ವಿವಾಹಗಳನ್ನ ನಿಲ್ಲಿಸಬೇಕು ಅಂತಂದಾಗ ಏನೇನು ಸಮಸ್ಯೆಗಳಿವೆ, ಇಲಾಖೆಗಾಗಿರ್ಬೋದು ನಮ್ಮ ವ್ಯವಸ್ಥೆಗಾಗಿರ್ಬೋದು, ಏನೇನು ಪರಿಣಾಮ ಬೀರುತ್ತದೆ ಅಂತ ಅನ್ನೋದು ಗೊತ್ತಾಗಬೇಕು ಸರ್.
3: ಸರ್, ಇಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಬಾಲ್ಯ ವಿವಾಹದ ಮಹಿಳೆ ಹಾಗೂ ವಿವಾಹದ ಮಹಿಳೆ ಇವರಿಬ್ಬರನ್ನ ನಾವು ಬೇರೆ ಬೇರೆಯಾಗಿ ನೋಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಈಗ ನಮ್ಮ ಒಂದು ಇದರಲ್ಲಿ ಬಾಲ್ಯ ವಿವಾಹ ಕಾನೂನಿನ ಪ್ರಕಾರ ಅಪರಾಧ ಆಗಿದೆ. ಯಾಕೆ ನಿಷೇಧ ಮಾಡಿದ್ದಾರೆ ಅಂತಂದ್ರೆ 2006 ಒಂದು ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್, ಬಾಲ್ಯ ವಿವಾಹ ನಿಷೇಧ ಅಧಿನಿಯಮ 2006 ಒಂದು ಆಕ್ಟ್ ಅನ್ನು ತಂದ್ರು. ಈ ಆಕ್ಟ್ ಅಲ್ಲಿ ಹೆಣ್ಣು ಮಗು 18 ಒಳಗೆ, ಗಂಡು ಮಗು 21 ಒಳಗೆ ಏನಾದರೂ ಮದುವೆ ಆದರೆ ಅವರು ಬಾಲ್ಯ ವಿವಾಹ ಅಡಿಯಲ್ಲಿ ಬರತಕ್ಕಂಥವ್ರು.
2: ಕಾನೂನು ವಿರೋಧಿ
3: ಹೌದು. ಅಂತಹ ಯಾವುದೇ ವಿವಾಹಗಳು ಮಾನ್ಯವಲ್ಲ. ಒಂದ್ ವೇಳೆ ಬಾಲ್ಯ ವಿವಾಹ ಆಗ್ಬಿಟ್ಟಿರ್ತಾರೆ, ಮುಂದೆ ಏನ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ 18 ತುಂಬಿದ ನಂತರ 2 ಮದುವೆಯನ್ನ ರದ್ದು ಮಾಡ್ಕೊಳ್ತಕ್ಕಂತ ಹಕ್ಕು ಆ ಒಂದು ಹೆಣ್ಣು ಮಗುಗಿರುತ್ತೆ. ಆ ಒಂದು ವೇಳೆ ಏನಾದರೂ ರದ್ದು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅದು ಹಂಗೆ ಉಳಿತೈತೆ. ಗಂಡ ಹೆಂಡತಿ ತರನೆ 18 ತುಂಬಿದ ಮೇಲೆ ಅದ ಹಂಗೆ ಮುಂದುವರಿತಾರೆ.
2: ಮದುವೆ ಏನೋ ಆಗ್ಬಿಟ್ರು, ದೂರ ದೂರ ಇದ್ಕೊಂಡು ಮಾನ್ಯ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ
3: 18 ತುಂಬಿದ ಮೇಲೆ ಅದನ್ನ ಮಾನ್ಯ
2: ಮಾಡ್ಕೊಂಡು,
3: ಒಂದ್ ವೇಳೆ ಮಾನ್ಯ ಮಾಡ್ಕೊಂಡಿಲ್ಲ ಅದು ಹಂಗೆ ಕಂಟಿನ್ಯೂ ಆಗ್ತಾ ಇರ್ತೈತೆ. ಆ ಕಂಟಿನ್ಯೂ ಇರ್ಬೇಕಾದ್ರೇನೆ ಆ ಮಗುವಿಗೆ ಎಲ್ಲಾ ರೀತಿಯ ಹಕ್ಕುಗಳು ಸಹ ಸಿಗ್ತಾ ಇರ್ತವೆ. ಏನೇನ್ ಸಿಗುತ್ತೆ ಅಂತಂದ್ರೆ, ಉದಾಹರಣೆಗೆ ಒಂದು ಗಂಡನಿಂದ ಜೀವನಾಂಶವನ್ನ ಪಡ್ಕೊಳ್ಬಹುದು. ಸುಪ್ರೀಂ ಕೋರ್ಟ್ ಸಹ ಇಂಡಿಪೆಂಡೆಂಟ್ ಥಾಟ್ ಮತ್ತು

0: ಕೇಂದ್ರ ಸರ್ಕಾರ ಅಂತ ಹೇಳ್ಬಿಟ್ಟು 2017 ಒಂದು ತೀರ್ಪಿನಲ್ಲಿ ತಿಳಿಸಿದ್ದಾರೆ. ಬಾಲ್ಯ ವಿವಾಹ ನಡೆದಿದ್ದರೂ ಸಹ ಆ ಮಹಿಳೆಗೆ ಗಂಡನಿಂದ ಜೀವನಾಂಶವನ್ನು ಕೇಳುವ ಹಕ್ಕಿದೆ ಅಂತ ಹೇಳಿಬಿಟ್ಟು, ಮತ್ತು ಅವರು ಮನೆಯಲ್ಲಿರ್ತಕ್ಕಂಥ ಹಕ್ಕಿದೆ, ಮತ್ತು ಕುಟುಂಬದ ದೌರ್ಜನ್ಯ ಅಡಿಯಲ್ಲಿ ರಕ್ಷಣೆ ಪಡ್ಕೊಳ್ತಕ್ಕಂಥ ಹಕ್ಕಿದೆ, ಮದುವೆಯನ್ನು ರದ್ದು ಮಾಡಿಕೊಂಡರೂ ಸಹ ಪರಿಹಾರವನ್ನು ಕೇಳ್ತಕ್ಕಂಥ ಹಕ್ಕಿದೆ, ಮತ್ತು ಮಕ್ಕಳಿದ್ದರೆ ಅವರನ್ನು ಅವರ ಕಸ್ಟಡಿಗೆ ಕೇಳಿ, ಅಂದರೆ ಆ ತಾಯಿಯ ಜೊತೆಯಲ್ಲಿ ಇಟ್ಕೊಂಡು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಸಹ
1: ಪರಿಹಾರ ಕೇಳ್ಬೋದು,
0: ಮೇಂಟೆನೆನ್ಸ್ ಕೇಳ್ಬೋದು. ಸರಿ, ಈಗ ಬಾಲ್ಯ ವಿವಾಹ ಕಾಯ್ದೆ ಪ್ರಕಾರ ಬಾಲ್ಯ ವಿವಾಹ ಯಾರಾದರೂ ಮಾಡಿದ್ರೆ ಅದನ್ನು ಮಾಡಿದಂಥವ್ರಿಗೆ ಎಲ್ಲರ ಮೇಲೂ ಸಹ ಶಿಕ್ಷೆ ಆಗುತ್ತೆ, ಮತ್ತು ಪ್ರಕರಣವೂ ಸಹ ದಾಖಲಾಗುತ್ತೆ. ಅದರ ಜೊತೆಯಲ್ಲಿ ಈಗ ಹೊಸದಾಗಿ ಒಂದು ಕಾನೂನು ತರ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಏನಂತಂದರೆ 2021 ಅದನ್ನು ಮಂಡಿಸಿದ್ದಾರೆ. ಹೆಣ್ಣು ಮಕ್ಕಳ ವಯಸ್ಸು ಅಂದರೆ 18-21 ವರ್ಷಕ್ಕೆ ಹೆಚ್ಚಿಸ್ತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ, ಆದರೆ ಇನ್ನೂ ಜಾರಿಯಾಗಿಲ್ಲ. ಇಬ್ಬರಿಗೂ ಸಮವಾಗಿರಬೇಕು, ಗಂಡಿಗೂ 21 ಇರಬೇಕು, ಹೆಣ್ಣಿಗೂ 21 ಇರಬೇಕು ಅಂತಕ್ಕಂಥ ಒಂದು ಬಿಲ್ಲನ್ನು ಮಂಡಿಸಿದ್ದಾರೆ, ಇನ್ನು ಜಾರಿ ಮಾಡಿಲ್ಲ.
1: ಸರ್, ಏನೇನು ಬೇರೆ ಬೇರೆ ಕಾರಣಗಳಿಂದಾಗಿ ಏನೋ ಒಂದು ಅನೇಕ ಸಮಸ್ಯೆಗಳಾಗಿ ಅಜ್ಞಾನದಿಂದ ಬಾಲ್ಯ ವಿವಾಹ ನಡೆದಿರ್ತದೆ, ಆವಾಗ ಹಕ್ಕಿನ ಮೂಲಕವಾಗಿ ಏನೋ ಒಂದು ರಕ್ಷಣೆ ಇದೆ ಅಂತಂದಂಗಾಯ್ತು.
0: ಅದು ಇದು ಬಾಲ್ಯ ವಿವಾಹ ಒಂದು ವೇಳೆ ಎಲ್ಲಾದರೂ ನಡೀತಾ ಇದೆ, ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಒಂದು ಮಕ್ಕಳ ರಕ್ಷಣಾ ಘಟಕಗಳಿದ್ದಾವೆ ಜಿಲ್ಲಾ ಮಟ್ಟದಲ್ಲಿ, ಮತ್ತು ಹೆಲ್ಪ್ ಲೈನ್ ಸಹ ಕೊಟ್ಟಿದ್ದಾರೆ, 1098 ಅಂತ ಕರೆ ಮಾಡಿದ್ರೆ ಅವರ ಹೆಸರುಗಳನ್ನು ಗೋಪ್ಯವಾಗಿಡ್ತಾರೆ, ಮತ್ತು ಬಂದು ಆ ಬಾಲ್ಯ ವಿವಾಹವನ್ನು ತಡೆದು ಆ ತಂದೆ ತಾಯಿ ಮತ್ತು ಅವರಿಗೆಲ್ಲನೂ ಕಾನೂನು ಬಗ್ಗೆ ಅರಿವು ಮೂಡಿಸಿ ಅವರಿಗೆ ಆ ಹೆಣ್ಣುಮಗು ಯಾರು ಬಾಲ್ಯ ವಿವಾಹ ಆಗ್ತಾ ಇದ್ದಾರೆ ಅವರಿಗೆ ರಕ್ಷಣೆಯನ್ನು ಸಹ ಕೊಡ್ತಾರೆ.
1: ಅಂದ್ರೆ ಬಾಲ್ಯ ವಿವಾಹ ಮಾಡೋದೇ ಅಪರಾಧ, ಮಾಡಬಾರ್ದು. ಏನೋ ಅಚಾನಕ್ ಆಗೋಗಿದೆ ಅಂತಂದ್ರೆ ಆ ಮದುವೆಗೆ ಕೂಡ ಒಂದಿಷ್ಟು ಕಾನೂನುಬದ್ಧ ರಕ್ಷಣೆ ಇದೆ.
0: ಹೌದೌದು.
1: ವಕೀಲರಾದ ಮುನಿರಾಜ್ ಅವರೇ, ನಮ್ಮ ಕೇಳುಗರ ಪರವಾಗಿ ಈ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಆಗಿನ ಕಾಲದಲ್ಲಿ ಒಂದೇ ದಿನದಲ್ಲಿ ಮೂರ್ನಾಲ್ಕು ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು ಮಾಲಶಿ ಅವರು. ಅವರ ಕಾಲ್ ಶೀಟ್ ಅಷ್ಟು ಬ್ಯುಸಿ ಆಗಿತ್ತು. ಬೆಳಗ್ಗೆ ಒಂದ್ ಕಡೆ ಆಕ್ಟಿಂಗ್ ಮಾಡ್ಕೊಂಡು, ಮಧ್ಯಾಹ್ನ ಒಂದ್ ಕಡೆ ಆಕ್ಟಿಂಗ್ ಮಾಡು, ರಾತ್ರಿ ಒಂದ್ ಕಡೆ ಆಕ್ಟಿಂಗ್ ಮಾಡಿ, ಮಧ್ಯರಾತ್ರಿ ಹೋಗಿ ಕಾರ್ ಸೆಟ್ ಕಾರಲ್ಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ರೆಡಿಯಾಗಿ ಶೂಟಿಂಗ್ ಸ್ಪಾಟ್ಗೆ ಹೋಗೋರಂತೆ. ಅಷ್ಟು ಬ್ಯುಸಿ ಇರ್ತಿತ್ತು ಅವರ ಸ್ಕೆಡ್ಯೂಲು. ಇನ್ನು ಅವರ ಫ್ಯಾನ್ ಕ್ರೇಜ್ ಬಗ್ಗೆ ಹೇಳೋದಾದ್ರೆ, ಬೆಳ್ಳಿ ಕಾಲುಂಗುರ ಸಿನಿಮಾದ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಡಿನ ಶೂಟಿಂಗ್ ಅನ್ನು ಹಂಪಿಯ ವಿರೂಪಾಕ್ಷ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ. ದೇವಸ್ಥಾನದ ಮುಂಭಾಗದಲ್ಲೇ ಶೂಟಿಂಗ್ ಅನ್ನು ಮಾಡಬೇಕು ಅಂತ ಎಲ್ಲ ಸೆಟ್ಗಳನ್ನು ಹಾಕೊಂಡಿರ್ತಾರೆ, ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ. ಆದರೆ ಮಾಲಾಶಿ ಅವ್ರಿಗೆ ಎಷ್ಟು ಫ್ಯಾನ್ ಕ್ರೇಜ್ ಇತ್ತು ಅಂದರೆ, ಹತ್ತಿರ 4 ದಿನದವರೆಗೂ ಆ ಹಾಡಿನ ಶೂಟಿಂಗ್ ಅನ್ನು ಮಾಡೋಕ್ಕಾಗಲೇ ಇಲ್ವಂತೆ. ಯಾಕಂದರೆ ಅಷ್ಟು ಜನ ಬಂದು ತುಂಬಿಕೊಳ್ಳರಂತೆ ಆ ದೇವಸ್ಥಾನದ ಹತ್ರ, ಓನ್ಲಿ ಬಿಕಾಸ್ ಮಾಲಾಶಿ ಅವ್ರನ್ನ ನೋಡೋದಕ್ಕೆ. ಅದಾದ್ಮೇಲೆ ಸಿನಿಮಾದ ನಿರ್ದೇಶಕರು ಪೊಲೀಸ್ ಪ್ರೊಟೆಕ್ಷನ್ ಅನ್ನು ತಗೊಂಡು ಶೂಟಿಂಗ್ ಅನ್ನು ಕಂಟಿನ್ಯೂ ಮಾಡ್ತಾರೆ.

ಮಾಲಾಶ್ರೀ ಅವರ ಬಗ್ಗೆ ಮಾತುಗಳು ಹಾಡುಗಳು ಸಖತ್ ಇಷ್ಟ ಆಗ್ತಾ ಇದೆ ಅಂತ ಸಂದೇಶ ಕಳಿಸ್ಕೊಡಿದರೆ ರಾಮಚಂದ್ರಪ್ಪ ಸಂಡೂರಿನಿಂದ. ಮಾಲಾಶ್ರೀ ಅವರ ಒಂದೊಂದು ಚಿತ್ರಗಳು ಸೂಪರ್ ಆಗಿದೆ, ಹಾಡುಗಳು ಸಖತ್ತಾಗಿದೆ ಅಂತ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ ಕವಿತಾ ಅವರು. ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಹ್ಯಾಪಿ ಬರ್ಡೇ ಮಾಲಾಶ್ರೀ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಕನಸಿನ ರಾಣಿಯ ನಮ್ಮ ಮನಸ್ಸಿನ ಗೀತೆಗಳು ಸೂಪರ್.

ಸೂಪರ್ ಅಂತ ಮೋನಿಕಾ ಅವರು ಸಂದೇಶ ಕಳ್ಸಿಕೊಂಡಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಶುಭ ಸಂಜೆ ಅಂತ ಇದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ಫಾಲೋವರ್ಸ್ ಕೌಂಟ್ ಇದೆ, ರೀಲ್ಸ್ ಇದೆ, ವ್ಯೂಸ್ ಇದೆ. ಅಂದ್ರೆ 90ರ ದಶಕದಲ್ಲಿ ಒಬ್ಬ ಕಲಾವಿದರ ಪಾಪ್ಯುಲಾರಿಟಿ ಅಳೆಯೋದು ಬೇರೆ ರೀತಿಲಾಗಿತ್ತು. ಥಿಯೇಟರ್ ಮುಂದೆ ಇರುವಂತಹ ಕ್ರೌಡು, ಕಟೌಟ್ಗಳ ಎತ್ತರ, ಫ್ಯಾನ್ಸ್ ಅಸೋಸಿಯೇಷನ್, ಮತ್ತೆ ಸಿನಿಮಾ ಬಿಡುಗಡೆ ದಿನ ಎಷ್ಟು ಜನ ಇರ್ತಿದ್ರು, ಅದೇ ಆವತ್ತಿನ ಪ್ಯಾರಾಮೀಟರ್ಸ್ ಆಗಿತ್ತು, ಸ್ಕೇಲ್ ಆಗಿತ್ತು. ಆ ಸ್ಕೇಲ್ ನೋಡಿದ್ರೆ ಮಾಲಶ್ರೀ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಒಬ್ರು. ಆ ಸಮಯದಲ್ಲಿ ಅನೇಕ ನಿರ್ಮಾಪಕರು ಒಂದು ವಿಷಯನ ನಂಬ್ತಾ ಇದ್ರು, ಏನಂದ್ರೆ ಮಾಲಶ್ರೀ ಅವರು ಇದ್ರೆ ಫ್ಯಾಮಿಲಿ ಆಡಿಯನ್ಸ್ ಖಂಡಿತ ಬಂದೇ ಬರ್ತಾರೆ. ಇದು ಒಬ್ಬ ನಟಿಗೆ ಸಿಗುವಂತಹ ದೊಡ್ಡ ಕಾಂಪ್ಲಿಮೆಂಟ್. ಯಾಕಂದ್ರೆ ಕೇವಲ ಗ್ಲಾಮರ್ ಅಥವಾ ಒಂದು ಹಿಟ್ ಸಿನಿಮಾ ಆಧಾರಿತ ಯಶಸ್ಸಲ್ಲ, ಅದು ವರ್ಷಗಳ ಕಾಲ ಕಟ್ಟಿಕೊಂಡಂತಹ ವಿಶ್ವಾಸ, ನಂಬಿಕೆ, ಭರವಸೆ ಎನ್ನಬಹುದು. ಮಾಲಶ್ರೀ ಅವರ ಫ್ಯಾನ್ ಬೇಸ್ ಕೂಡ ವಿಶೇಷವಾಗಿತ್ತು. ಸಾಮಾನ್ಯವಾಗಿ ಹೀರೋಗಳಿಗೆ ಇರುವಂತಹ ರೀತಿಯ ಫ್ಯಾನ್ ಕ್ರೇಸ್ ಒಬ್ಬ ಹೀರೋಯಿನ್ ಕೂಡ ಹೊಂದಬಹುದು ಅನ್ನೋದನ್ನ ಸಾಬೀತು ಮಾಡಿದ್ದು ಮಾಲಶ್ರೀ ಅವರು ಮಾತ್ರ. ಸಿಟಿಗಳಲ್ಲಿ ಮಾತ್ರ ಅಲ್ಲ, ಹಳ್ಳಿಗಳಲ್ಲೂ ಕೂಡ ಅವರ ಜನಪ್ರಿಯತೆ ತುತ್ತ ತುದಿಯಲ್ಲಿತ್ತು. ಇವತ್ತಿಗೂ ಕೂಡ ಕನ್ನಡ ಸಿನಿಮಾಗಳ ಬಗ್ಗೆ ಚರ್ಚೆ ನಡೆದಾಗ, 90ರ ಗೋಲ್ಡನ್ ಎರಾದ ಬಗ್ಗೆ ಮಾತು ಬಂದಾಗ, ಮಾಲಾಶ್ರೀ ಅವರ ಯಶಸ್ಸು ಹೆಸರು ಖಂಡಿತ ತಪ್ಪದೆ ಕೇಳಿಬರುತ್ತೆ. ಅದು ಅವರ ಇಂಪ್ಯಾಕ್ಟ್ ಎಷ್ಟು ದೊಡ್ಡದು ಅನ್ನೋದಕ್ಕೆ ಸಾಕ್ಷಿಯಾಗುತ್ತೆ. ಹಾಗೆ ರವಿ ಬೆಳಗೆರೆಯವರು ಒಂದು ಸಲ ಕನ್ನಡ ಸಿನಿರಂಗದ ಹೀರೋಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ, ಈ ಕಾಲಘಟ್ಟದಲ್ಲಿ ಇಂಥ ನಾಯಕರು ಬಂದರು, ಈ ಕಾಲಘಟ್ಟದಲ್ಲಿ ಇಂಥ ನಾಯಕರು ಬಂದರು ಅಂತ ಹೇಳಬೇಕಾದ್ರೆ, ಅದೇ ಪಟ್ಟಿಯಲ್ಲಿ ಈ ಒಂದು ದಶಕದಲ್ಲಿ ನಾಯಕ ಬಂದರು ಅನ್ನೋ ಜಾಗದಲ್ಲಿ ನಾಯಕಿ ಮಾಲಾಶ್ರೀ ಅವರ ಹೆಸರನ್ನು ಹೇಳ್ತಾರೆ. ಅವರೇ ಹಂಗೆ ಹೇಳ್ತಾರೆ ಅಂದರೆ ಮಾಲಾಶ್ರೀ ಅವರ ಕ್ರೇಜು ಆ ಕಾಲದಲ್ಲಿ ಹೇಗಿತ್ತು, ಒಬ್ಬ ನಾಯಕನಿಗೆ ಈಕ್ವಲೆಂಟ್ ಆಗಿ ಮಾಲಾಶ್ರೀ ಅವರ ಕ್ರೇಜ್ ಇತ್ತು.

ಸುದ್ದಿ ಮುಖ್ಯಾಂಶಗಳು. ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಲೋಕಸಭೆಯಲ್ಲಿಂದು. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ವಿರೋಧ ಪಕ್ಷದ ಗದ್ದಲದ ನಡುವೆಯೇ ಮಂಡಿಸಿದರು. ಲೋಕಸಭೆ ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ವಿವಿಧ ಪಕ್ಷಗಳ ನಾಯಕರಿಗೆ ವೈಯಕ್ತಿಕವಾಗಿ ಮನವಿ ಮಾಡಿದ್ದಾರೆ. ಇತ್ತೀಚಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ವಿವರವಾದ ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ವ್ಯವಹಾರ ಸಲಹಾ ಸಮಿತಿ ಸಭೆಯ ನಂತರ ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಕೆಸಿ ವ್ಯಾಲಿ ಯೋಜನೆಯ ಮೂಲಕ 104 ಕೆರೆಗಳಿಗೆ ನೀರು ತುಂಬಿಸಿದ್ದು, ಎತ್ತಿನಹೊಳೆ ಯೋಜನೆಯನ್ನು 2027 ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದ್ದು, ಹೆಚ್ಎನ್ ವ್ಯಾಲಿ ಯೋಜನೆಯಡಿ 65 ಕೆರೆಗಳನ್ನು ತುಂಬಿಸುವ ಕೆಲಸ ನಡೆಯುತ್ತಿದೆ. ಇದೇ 15 ಸರ್ಕಾರ ಹಮ್ಮಿಕೊಂಡಿರುವ ಹೊಸ ಯೋಜನೆಗಳನ್ನು ಪ್ರಕಟಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ಈ ವಿಷಯ ತಿಳಿಸಿದರು. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಿಲಾರಹಳ್ಳಿ ಗ್ರಾಮದ ಜಮೀನುಗಳಿಗೆ ಇಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ ಬರ ಪರಿಸ್ಥಿತಿಯನ್ನು ವೀಕ್ಷಿಸಿ ರೈತರ ಸಮಸ್ಯೆಯನ್ನು ಆಲಿಸಿದರು. ಬೆಳೆ ಪರಿಸ್ಥಿತಿಯ ಕುರಿತು ರೈತರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ವಿಜಯಪುರ ಜಿಲ್ಲೆಯಲ್ಲಿ 14 mm ಮಳೆ ಕೊರತೆಯಿಂದಾಗಿ ಬಿತ್ತನೆಯಾದ ಬೆಳೆಗಳಿಗೆ ತೇವಾಂಶ ಕೊರತೆಯಾಗಿದ್ದು, ರೈತರ ಜಮೀನಿನಲ್ಲಿ ಹಾನಿಗೀಡಾದ ಬೆಳೆಗಳ ಭಾವಚಿತ್ರದೊಂದಿಗೆ ವೈಜ್ಞಾನಿಕವಾದ ನಿಖರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 43 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 78,542 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 13 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 24,584 ಅಂಕಗಳು ದಾಖಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ.

ವಾರದವರೆಗೆ ಬೆಳಗ್ಗೆ 9:00 AM ಸಂಜೆ 4:30 AM ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯ 6:05 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಗುಡ್ ಈವ್ನಿಂಗ್ ಅಂತ ಹೇಳಿದಾಗ ನಾವು ಜಾನನ ಶುರು ಮಾಡೋಣ. ಆಫೀಸ್ ಮುಗಿಸಿ ಮನೆ ಕಡೆ ಹೋಗ್ತಾ ಇರ್ತೀರಾ, ಟ್ರಾಫಿಕಲ್ಲಿ ಸ್ಟಕ್ ಆಗಿರ್ತೀರಾ, ಅಥವಾ ಬೈಕ್ ಮೇಲೆ ಕೂತ್ಕೊಂಡು ಕೂಲ್ ಬ್ರೀಸ್ ಅನ್ನ ಎಂಜಾಯ್ ಮಾಡ್ತಿರ್ತೀರಾ, ಏನಾದರೂ ಸರಿ, ಇವತ್ತಿನ ನಮ್ಮ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್. ನಮ್ಮ ಲೈಫಲ್ಲಿ ತುಂಬ ಜನ ಬಂದರು ಹೋದರು, ಅದೇ ರೀತಿ ತುಂಬ ಜಾಬ್ಸ್ಗಳು ಕೂಡ ಬಂದವು ಹೋದವು. ಒಂದು ಕಾಲದಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಇದ್ದ ಕೆಲಸ ಇವತ್ತು ಗೂಗಲ್ ಮಾಡಿದ್ರೆ ಮಾತ್ರ ಸಿಗುತ್ತೆ, ಬಿಕಾಸ್ ಅಷ್ಟು ನಶಿಸಿ ಹೋಗಿದೆ ಆ ಕೆಲಸಗಳು. ಇಮ್ಯಾಜಿನ್ ಮಾಡಿ, ವಾಟ್ಸಪ್ ಇಲ್ಲ, ಇಮೇಲ್ ಇಲ್ಲ, ಮೊಬೈಲ್ ಇಲ್ಲ, ಆಗ ಒಂದು ಮೆಸೇಜ್ ಕಳಿಸೋದಕ್ಕೆ ಒಂದು ಸ್ಪೆಷಲ್ ವ್ಯವಸ್ಥೆ ಇತ್ತು. ಸಿನಿಮಾ ನೋಡಬೇಕಾದ್ರೆ OTT ಇರಲಿಲ್ಲ, ಫೋನ್ ಮಾಡಬೇಕಂದ್ರೆ ಫೋನ್ ಬೂತ್ ಹುಡುಕಬೇಕಿತ್ತು. ಟೆಕ್ನಾಲಜಿ ನಮಗೆ ಕನ್ವೀನಿಯನ್ಸ್ನ ಕೊಟ್ಟಿದೆ, ಆದರೆ ಅದೇ ಟೆಕ್ನಾಲಜಿ ಕೆಲವು ಜಾಬ್ಸ್ಗಳಿಗೆ ರಿಟೈರ್ಮೆಂಟ್ ಲೆಟರ್ನ ಕೂಡ ಕೊಟ್ಟಿದೆ. ಇವತ್ತು ಅಂಥ ಕೆಲಸಗಳ ಬಗ್ಗೆ ಮಾತಾಡ್ತಾ ಸಾಗೋಣ. ಈ ಕಾರ್ಯಕ್ರಮ ಮುಗಿಯೋಷ್ಟರಲ್ಲಿ ನಿಮಗೆ ಒಂದು ಫೀಲಿಂಗ್ ಬರುತ್ತೆ, ಏಯ್ ಇದನ್ನು ಮರೆತೇ ಬಿಟ್ಟಿದ್ದೆ ಅಲ್ವಾ ಅಂತ. ಟೆಕ್ನಾಲಜಿ ಬಂದು ಯಾವೆಲ್ಲ ಕೆಲಸಗಳು ಈಗ ರಿಟೈರ್ಮೆಂಟ್ ತೊಗೊಂಡಿದೆ ಅಂತ ನಿಮಗನ್ಸುತ್ತೆ? ವಾಟ್ಸಪ್ 9484098319 ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ. ನಿಮ್ಮ ಸಂದೇಶಗಳಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ.

ಸಮಯ 6:16 ನೀವು ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಗಾನ ಭಜ್ಜಾನದಲ್ಲಿ ಸಾಗ್ತಾ ಇದ್ದೀವಿ. ಗಾನ ಭಜ್ಜಾನದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಟೆಕ್ನಾಲಜಿ ಕನ್ವೀನಿಯನ್ಸ್ ಕೊಟ್ಟಿದೆ, ಆದರೆ ಅಟ್ ದ ಸೇಮ್ ಟೈಮ್ ಅದೇ ಟೆಕ್ನಾಲಜಿ ಒಂದಷ್ಟು ಜಾಬ್ಗಳಿಗೆ ರಿಟೈರ್ಮೆಂಟ್ ಲೆಟರ್ನ ಕೂಡ ಕೊಟ್ಟಿದೆ. ಅಂಥ ಒಂದಷ್ಟು ಜಾಬ್ಗಳ ಬಗ್ಗೆ ಇವತ್ತು ಗಾನ ಭಜ್ಜಾನದಲ್ಲಿ ನಾವು ಮಾತಾಡ್ತಾ ಸಾಗೋಣ ಅಂತ ಹೇಳಿದ್ದೆ. ಅಂಥದ್ರಲ್ಲಿ ಮೊದಲನೇ ಕೆಲಸ ಯಾವುದು? ಟೆಲಿಗ್ರಾಮ್ ಆಪರೇಟರ್ಸ್. ಇವತ್ತಿನ ಜನರೇಷನ್ಗೆ ಟೆಲಿಗ್ರಾಮ್ ಅಂದರೆ ಅದು ಒಂದು ಆ್ಯಪ್ ಅಂತ ಅನ್ನಿಸ್ಬಹುದು, ಆದರೆ ಒಂದು ಕಾಲದಲ್ಲಿ ಟೆಲಿಗ್ರಾಮ್ ಅನ್ನೋದು ಫಾಸ್ಟೆಸ್ಟ್ ವೇ ಆಫ್ ಕಮ್ಯುನಿಕೇಷನ್ ಆಗಿತ್ತು. ಮದುವೆ ಇರಲಿ, ಮುಂಜೆ ಇರಲಿ, ಪರೀಕ್ಷೆ ಇರಲಿ, ಫಲಿತಾಂಶ ಇರಲಿ, ಎಮರ್ಜೆನ್ಸಿ ಇರಲಿ, ಟೆಲಿಗ್ರಾಮ್ ಬಂದರೆ ಮಾತ್ರ ಮನೆಯಲ್ಲಿ ಟೆನ್ಷನ್ ಗ್ಯಾರಂಟಿ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಟೆಲಿಗ್ರಾಮ್ ಕಳಿಸೋರು ಪದಗಳನ್ನು ತುಂಬ ಕಡಿಮೆ ಬಳಸ್ತಾ ಇದ್ರು, ಯಾಕಂದರೆ ಪ್ರತಿಯೊಂದು ಪದಕ್ಕೂ ಚಾರ್ಜ್ ಮಾಡ್ತಾ ಇದ್ರು. ಇವತ್ತಿನ ವಾಟ್ಸ್ಆ್ಯಪ್ ಯೂಸರ್ಸ್ಗೆ ಪ್ರತಿ ಪದಕ್ಕೂ ಹಣ ಕೊಡಬೇಕು ಅನ್ನೋ ಹಾಗಿದ್ರೆ ಹೇಗಿರ್ತಿತ್ತು ಪರಿಸ್ಥಿತಿ ಒಂದ್ಸಲ ಊಹಿಸಿ ನೋಡ್ಕೊಳ್ಳಿ. ಯಾಕಂದ್ರೆ ಯಾವ್ದಾದ್ರೂ ಬರ್ಡೇ ಇರಲಿ, ಯಾರಿಗಾದ್ರೂ ಲವ್ ಪ್ರಪೋಸಲ್ ಮಾಡೋ ಆಗಿರಲಿ, ಪುಟಗಟ್ಟಲೆ ಮೆಸೇಜ್ ಅನ್ನ ಟೈಪ್ ಮಾಡಿ ಕಳಿಸ್ತೀವಿ. ಅಪ್ಪಿದಪ್ಪಿ ವಾಟ್ಸ್ಆ್ಯಪ್ ಅವರು ಏನಾದರೂ ನೀವು ಟೈಪ್ ಮಾಡೋ ವರ್ಡ್ಸ್ಗಳ ಮೇಲೆ ನಾವು ಚಾರ್ಜ್ ಮಾಡ್ತೀವಿ ಅಂತ ಒಂದು ರೂಲ್ಸ್ ಅನ್ನ ಹಾಕ್ಬಿಟ್ರೆ ಹೇಗಿರುತ್ತೆ ನಮ್ಮ ಪರಿಸ್ಥಿತಿ? ಟೆಲಿಗ್ರಾಮ್ ಆಪರೇಟರ್ಗಳು ಸ್ಪೀಡು, ಅಕ್ಯುರಸಿ ಮತ್ತು ಪೇಷನ್ಸಿಂದ ಕೆಲಸ ಮಾಡ್ತಾ ಇದ್ರು. ಆದರೆ ಮೊಬೈಲು, SMS, ಇಮೇಲ್ ಬಂದ ಮೇಲೆ ಇವರ ಉದ್ಯೋಗ ನಿಧಾನವಾಗಿ ಇತಿಹಾಸ ಆಯಿತು. ಟೆಲಿಗ್ರಾಮ್ ಸೇವೆ ಭಾರತದಲ್ಲಿ ಅಧಿಕೃತವಾಗಿ ಮುಚ್ಚಿದ ಮೇಲೆ ಒಂದು ಉದ್ಯೋಗ ಮಾತ್ರ ಅಲ್ಲ, ಒಂದು ಯುಗಾನೇ ಮುಕ್ತಾಯ ಆಯಿತು ಅಂತ ಹೇಳಬಹುದು. ಇದರ ಯಾವ ಒಂದು ಕೆಲಸ ಟೆಕ್ನಾಲಜಿ ಬಂದ ಮೇಲೆ ಕಂಪ್ಲೀಟ್ ಆಗಿ ಅಳಿಸಿ ಹೋಯ್ತು, ನಶಿಸಿ ಹೋಯ್ತು ಅಂತ ನಿಮ್ಗೆ ಅನ್ಸುತ್ತೆ? ವಾಟ್ಸ್ಆಪ್ ಸಂಖ್ಯೆ 9483091091209ಕ್ಕೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ.

ಟೆಕ್ನಾಲಜಿ ಬಂದು ನಶಿಸಿ ಹೋದಂತಹ ಒಂದಷ್ಟು ಕೆಲಸಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವತ್ತಿನ ಗಾನ ಬಜಾನದಲ್ಲಿ. ಯಾವೆಲ್ಲ ಕೆಲಸಗಳು ಹೋಯ್ತು ಟೆಕ್ನಾಲಜಿ ಬಂದು ಅಂತ ಹೇಳೋದಾದ್ರೆ, ಎಸ್ಟಿಡಿ ಬೂತ್ ಆಪರೇಟರ್ಗಳ ಕೆಲಸ ಹೊರಟೋಯ್ತು ಅಲ್ವಾ? 90ರ ದಶಕದಲ್ಲಿ ಬೆಳೆದವ್ರಿಗೆ ಈ ಕೆಲಸದ ಬಗ್ಗೆ ಹೇಳೋದೇ ಬೇಕಾಗಿಲ್ಲ, ಎಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಮೊಬೈಲ್ ಫೋನ್ ಇರಲಿಲ್ಲ, ಮನೆಯಲ್ಲಿ ಫೋನ್ ಇರಲಿಲ್ಲ, ಯಾರಿಗಾದ್ರೂ ಮಾತಾಡಬೇಕು, ಯಾರ ಹತ್ರ ಆದರೂ ಮಾತಾಡಬೇಕು, ಏನಾದರೂ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡ್ಕೋಬೇಕಿತ್ತು ಅನ್ನೋದಾದರೆ ಎಸ್ಟಿಡಿ ಬೂತ್ಗಳಿಗೆ ಹೋಗಬೇಕಾಗಿತ್ತು. ಹಳದಿ ಬೋರ್ಡು, ಗ್ಲಾಸ್ ಕ್ಯಾಬಿನ್ನು, ಮೀಟ್ರು ಓಡಿಸಿದ್ದು, ಅದೊಂಥರ ಸಿನಿಮಾ ಇದಾಗಿತ್ತಲ್ವಾ? ಎಸ್ಟಿಡಿ ಬೂತ್ ಓನರ್ಗಳಿಗೆ ಏರಿಯಾದಲ್ಲಿ ಸ್ಪೆಷಲ್ ರೆಸ್ಪೆಕ್ಟ್ ಇರ್ತಿತ್ತು. ಯಾರು ಯಾರಿಗೆ ಕರೆ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಎಲ್ರಿಗೂ ಬೇಕಾಗಿದ್ದಂಥ ವ್ಯಕ್ತಿ ಎಸ್ಟಿಡಿ ಬೂತ್ ಆಪರೇಟರ್ಸು. ಮತ್ತೆ ಎಷ್ಟೋ ಲವ್ ಸ್ಟೋರಿಗಳಲ್ಲಿ ಇವರ ಪಾತ್ರ ತುಂಬ ದೊಡ್ಡದು, ಅಂಕಲ್ ಇನ್ನೊಂದು ನಿಮಿಷ ಅಂತ ಕೇಳ್ಕೊಂಡ್ರೆ ಬಿಡೋರು, ಬಟ್ ಮೀಟರ್ ಮಾತ್ರ ನಿಲ್ತಾ ಇರಲಿಲ್ಲ. ಮೊಬೈಲ್ ಫೋನ್ಗಳು ಎಲ್ಲರ ಕೈ ಸೇರ್ತಾ ಬಂದಂತೆ ಎಸ್ಟಿಡಿ ಬೂತ್ಗಳು ಒಂದೊಂದಾಗಿ ಮುಚ್ಚತೊಡಗಿದ್ವು. ಇವತ್ತು ಒಂದಷ್ಟು ಕಡೆ ಬೋರ್ಡ್ಗಳು ಮಾತ್ರ ಕಾಣಿಸುತ್ತೆ, ಆದರೆ ಬೂತ್ಗಳು ಕಾಣಿಸೋದಿಲ್ಲ. ಬೂತ್ಗಳು ಕಾಣಿಸಿದ್ರು ಕೂಡ ಅದು ಶಿಥಿಲಾವಸ್ಥೆಯಲ್ಲಿ ಇರುತ್ತೆ ಅಂದರೆ ತಪ್ಪಲ್ಲ. ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ, ಆದರೆ ಅದಕ್ಕೆ ಬೆಲೆ ಹೆಚ್ಚು ರೀ ಮಂಜುನಾಥ್. ಮೊದಲ ಕಾಯಿನ್ ಬೂತ್ಗೆ 1 ರೂಪಾಯಿ ಹಾಕಿ ಮಾತಾಡ್ತಾ ಇದ್ವಿ, ಅವಾಗ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ನಮ್ಗೆ ಅದ್ರ ಬೆಲೆ ಗೊತ್ತಾಗ್ತಿತ್ತು. ಈಗ 100 SMS ಫ್ರೀ, ಟಾಪ್ ಟೈಮ್ ಫ್ರೀ, ಫ್ರೀ ಫ್ರೀ ಫ್ರೀ ಬಂದು ನಾವೆಲ್ಲ ದುರುಪಯೋಗ ಪಡಿಸ್ಕೊಂಡು ಹಾಳಾಗ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನಿಸುತ್ತೆ ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಕೇಳ್ತಾ ಇದ್ದಾರೆ. ಎಸ್ ಫ್ರೆಂಡ್ಸ್, ನಿಮ್ಗೇನಿಸುತ್ತೆ? ವಾಟ್ಸಪ್ ಸಂಖ್ಯೆ 9383090192 ಸಂದೇಶಗಳನ್ನ ಕಳಿಸ್ಕೊಡಿ.

ಸಿಂಧನೂರಿಂದ ಸುರೇಶ್ ಬಳುಟಗಿ ಅವರು ಟೆಲಿಫೋನ್ ಬಂದ ನಂತರ ಟೆಲಿಗ್ರಾಮ್ ಹೊರಟೋಯ್ತು ಸರ್ ಅಂತ ಹೇಳ್ತಾ ಇದಾರೆ. ಕವಳೆ ರವಿ ಅಂಜನಗರದಿಂದ ಮಂಜಣ್ಣ, ತಂತ್ರಜ್ಞಾನದ ಸುಳಿಗೆ ಸಿಕ್ಕಿ ಮಾಯವತ್ತದ್ದು ಪೋಸ್ಟ್ ಕಾರ್ಡ್, ಲೆಕ್ಕವಲ್ಲದಷ್ಟು ಕಾರ್ಡ್ಗಳನ್ನು ಆಕಾಶವಾಣಿಗೆ ಬರ್ತಿದ್ದೀನಿ, ಬರೀ ಕಾರ್ಡ್ ಅಷ್ಟೇ ಅಲ್ಲ ನಮ್ಮ ಬರವಣಿಗೆಯನ್ನು ಕೂಡ ಅಳಿಸಾಕ್ಬಿಡದೆ ಈ ಟೆಕ್ನಾಲಜಿ ಅಂತ ಹೇಳ್ತಾ ಇದಾರೆ. ಸರ್, ನಮ್ಮೂರಲ್ಲಿ STD ಬೂತ್ ಇತ್ತು, ನಾವು ಸಣ್ಣವರಿಗಿದ್ದಾಗ ಇತ್ತು, ಈಗ ಕಾಣೆಯಾಗಿದೆ ಅಂತ ಸುನಿಲ್ ಕಂಬಾರ ಚಡಚಣ ತಾಲೂಕು ಲೋಣಿ BK ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಟೈಪಿಸೋದು ಬಂದು ಬರವಣಿಗೆ ಮರ್ತೋಗಿದೆ ಅಂತ ಮಾಧವಿ ಭಟ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ನಿಮಗನ್ಸೋ ಹಾಗೆ ಯಾವ ಒಂದು ಕೆಲಸ ಖಾಲಿ ಆಗಿದೆ ಅಂತ ಹಂಚಿಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9483091029.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೇ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.
3: ಪರಂಪರೆಯನ್ನು ಪಸರಿಸುವ
4: ಐತಿಹಾಸಿಕ ಸ್ಥಳಗಳ ಪರಿಚಯ
3: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
4: ಕೇಂದ್ರ ಸರ್ಕಾರ

0: ಸರ್ಕಾರದ ಯೋಜನೆಗಳ ಪರಿಚಯ,
1: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್,
0: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.
1: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
0: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
1: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
0: ಪರಿಸರ ಸಂರಕ್ಷಣೆ,
1: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
0: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ ಆಗ್ತಾ ಇದೆ 6:40. ಈಗ ಕೇಳೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಏಳನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55.80 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳ ವಶ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಇಂದು ನಡೆದ ವಿವಿಧ ಇಲಾಖೆಗಳ ಅಭಿವೃದ್ದಿಯ ಯೋಜನೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜನರ ನೀರಿನ ಸಮಸ್ಯೆಗೆ ವಿವಿಧ ರೀತಿಯ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ಹೇಳಿದ್ದಾರೆ. ಕೋಲಾರ ಭಾಗದ ರೈತರು ರಾಜ್ಯಕ್ಕೆ ಮಾದರಿಯಾಗಿದ್ದು, ಇಲ್ಲಿ ಅಂತರ್ಜಲ ನೀರಿನ ಮಟ್ಟ 2000 ಅಡಿಗೆ ಕುಸಿದಾಗ ರೈತರು ಆತ್ಮಹತ್ಯೆ ಮಾಡಿಕೊಳ್ಳದೆ ಬೆಂಗಳೂರಿಗೆ ಹಾಲು, ತರಕಾರಿ, ರೇಷ್ಮೆ, ಹೂ ಬೆಳೆದು ತಮ್ಮ ಸ್ವಾಭಿಮಾನ ಮೆರೆದಿದ್ದಾರೆ. ರೈತರ ಕಣ್ಣೀರು ಒರೆಸುವ ಸರ್ಕಾರ ನಿಮ್ಮ ಮುಂದೆ ನಿಂತಿದೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ, ರೈತರು ನಮ್ಮೆಲ್ಲರ ಆಸ್ತಿ ಎಂದು ಮುಖ್ಯಮಂತ್ರಿ ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶದಂತೆ ಸಚಿವರು ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡಿದ್ದು, ವಿವಿಧ ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯಲ್ಲಿ ಬರ ಪರಿಸ್ಥಿತಿ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರೈತರಿಗೆ ಮೇವಿನ ಬೀಜ ಕಿಟ್ಗಳನ್ನು ವಿತರಿಸಿ ಮಾತನಾಡಿ, ನೀರಿನ ಸೌಲಭ್ಯ ಇರುವ ರೈತರು ಮೇವು ಬೆಳೆಸಲು ಉತ್ತೇಜಿಸುವ ನಿಟ್ಟನಲ್ಲಿ ಜಿಲ್ಲೆಯಲ್ಲಿ 1 ಲಕ್ಷ ಕ್ವಿಂಟಾಲ್ ಮೇವಿನ ಬೀಜ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಎಲ್ಲಾ ಸಚಿವರು ಬರ ಪರಿಸ್ಥಿತಿ ಪರಿಶೀಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದಾರೆ. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರ ಪರಿಸ್ಥಿತಿ ಹಾಗೂ ಬೆಳೆ ಹಾನಿ ಕುರಿತು ಸಚಿವ ಎಂಬಿ ಪಾಟೀಲ್ 2ನೇ ದಿನವೂ ಬರ ಪರಿಶೀಲನೆ ನಡೆಸಿದರು. ಬಬಲೇಶ್ವರ ತಾಲೂಕಿನ ಸಾರಾವಾಡ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ತೊಗರಿ, ಮೆಕ್ಕೆಜೋಳ ಹಾಗೂ ಈರುಳ್ಳಿ ಬೆಳೆಗಳನ್ನು ವೀಕ್ಷಿಸಿದರು. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿದೆ, ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು, ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ 21ನೇ ಆವೃತ್ತಿ

0: ವ್ಯಕ್ತಿಯ ಅತ್ಯುತ್ತಮ ರಫ್ತು ಶ್ರೇಷ್ಠತಾ ಪ್ರಶಸ್ತಿಗೆ ರಾಜ್ಯದ ವಿವಿಧ ಪ್ರದೇಶಗಳ ರಫ್ತುದಾರರಿಂದ ಅತ್ಯುತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ಎಂಜಿನಿಯರಿಂಗ್, ಔಷಧೋದ್ಯಮ, ಬಯೋಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೇರಿದಂತೆ ವಿವಿಧ ಕ್ಷೇತ್ರಗಳಿಂದ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿವೆ ಎಂದು ತಿಳಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಕಳಂಕಿತರಾಗಿದ್ದು ಅವರನ್ನು ಸಂಪುಟದಿಂದ ತೆಗೆದುಹಾಕಲು ಬಿಜೆಪಿ ಹಾಗೂ ಜೆಡಿಎಸ್ ಹೋರಾಟ ನಡೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಗೇಂದ್ರ ವಿರುದ್ದ ಸದನದ ಹೊರಗೆ ಹಾಗೂ ಒಳಗೆ ಹೋರಾಟ ನಡೆಯಲಿದೆ. ಜೊತೆಗೆ ಬಿಡದಿ ಟೌನ್ಶಿಪ್ ಯೋಜನೆ, ಕೆಪಿಎಸ್ಸಿ ಹಗರಣ ಮೊದಲಾದ ವಿಷಯಗಳ ವಿರುದ್ದ ಜೆಡಿಎಸ್ ಜೊತೆ ಸೇರಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳು ಗುರುಗಂಗಾ, ಮಾಂಜ್ರಾ ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಬಿಡುತ್ತಿದ್ದು, ಕೂಡಲೇ 3 ಕೈಗಾರಿಕೆಗಳನ್ನು ಮುಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 3 ಕೈಗಾರಿಕೆಗಳು ನದಿಗೆ ವಿಷಯುಕ್ತ ರಾಸಾಯನಿಕ ತ್ಯಾಜ್ಯ ಹರಿಸುತ್ತಿದ್ದು, ಜನರು ಪ್ರತಿಭಟನೆ ಹಾಗೂ ಅಭಿಯಾನ ಆರಂಭಿಸಿದ್ದರು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಮಾಲಿನ್ಯಕಾರಕ ಕೈಗಾರಿಕೆಗಳನ್ನು ಮುಚ್ಚುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಕೈಗಾರಿಕೆಗಳ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಪೊಲೀಸರು ಬೇಡಾ ಬ್ರೋ ಅಭಿಯಾನದಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 39 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28.7 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅವುಗಳ ಮಾರುಕಟ್ಟೆ ಮೌಲ್ಯ 55.8 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮತ್ ಕುಮಾರ್ ಸಿಂಗ್, ಪೊಲೀಸರಿಗೆ ದೊರೆತ ಮಾಹಿತಿ ಅನುಸರಿಸಿ ಕಾರ್ಯಾಚರಣೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಘಟಕ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನ ನಡೆಯಿತು. ತ್ರಿವರ್ಣ ಯಾತ್ರೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ, ಹರ್ ಘರ್ ತಿರಂಗ ಅಭಿಯಾನವು ಇಂದು ದೇಶದ ಪ್ರತಿ ಮನೆ ಮನೆಯಲ್ಲೂ ದೇಶಪ್ರೇಮದ ಜಾಗೃತಿಯನ್ನು ಮೂಡಿಸುತ್ತಿದೆ ಎಂದು ತಿಳಿಸಿದ್ದಾರೆ. ದೇಶಭಕ್ತಿ ಹಾಗೂ ರಾಷ್ಟೀಯತೆಯ ಭಾವನೆಯನ್ನು ಮೂಡಿಸಲು ಇಂತಹ ಅಭಿಯಾನಗಳು ಅತ್ಯಂತ ಅವಶ್ಯಕ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ಸೇವಿಸುವುದರಿಂದ ರಕ್ತಹೀನತೆ, ಅಪೌಷ್ಟಿಕತೆ, ಸುಸ್ತಾಗುವಿಕೆ ತಡೆಗಟ್ಟುವ ಶಕ್ತಿ ಅಡಗಿದೆ. 1 ರಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಈ ಮಾತ್ರೆ ಸೇವಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ಕರೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಭಾಂಗಣದಲ್ಲಿ ರಾಷ್ಟೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ನೀಡಲು ಆರೋಗ್ಯ ಇಲಾಖೆ ಸಿದ್ದತೆ ಮಾಡಿಕೊಂಡಿದೆ ಎಂದು ತಿಳಿಸಿದ್ದಾರೆ. ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಜಂತುಹುಳುಗಳು ಅವರ ಪೋಷಕಾಂಶಗಳ ಹೀರುವಿಕೆಗೆ ಅಡ್ಡಪಡಿಸುವುದಲ್ಲದೆ ರಕ್ತಹೀನತೆ, ಅಪೌಷ್ಟಿಕತೆ ಹಾಗೂ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗಬಹುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಚೇತನ್ ಹೇಳಿದ್ದಾರೆ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯು ಸಿಎಸ್ಆರ್ ಅನುದಾನದಡಿ 2.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಜಯಪುರದಲ್ಲಿ ಅತ್ಯಾಧುನಿಕ ಹಾಗೂ ಭವ್ಯ ಶಾಲಾ ಕಟ್ಟಡವನ್ನು ನಿರ್ಮಿಸಿದೆ. ಈ ಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚೆನ್ನಾಗಿ ಓದುವ ಮೂಲಕ ಉನ್ನತ ಹುದ್ದೆ ಅಲಂಕರಿಸಬೇಕು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಶಾಲಾ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಂಪನಿಯು ಆಸ್ಪತ್ರೆ, ಆರೋಗ್ಯ ಕ್ಷೇತ್ರದಲ್ಲೂ ಸಿಎಸ್ಆರ್ ಅನುದಾನ ನೀಡಲು ಉತ್ಸುಕವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಕುಡಿಯುವ ನೀರಿನ ಯೋಜನೆಗೆ ತಮಿಳುನಾಡು ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಇದೇ 13ರಂದು ಕರೆ ನೀಡಲಾಗಿರುವ ಕರ್ನಾಟಕ ಬಂದ್ಗೆ ವಿವಿಧ ಕನ್ನಡ ಸಂಘಟನೆಗಳು ಬೆಂಬಲ ನೀಡಿವೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ

ಮಾತನಾಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ಬಂದ್ನಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಹಾಗೂ ಮೇಕೆದಾಟು ಯೋಜನೆಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಮೇಕೆದಾಟು ಯೋಜನೆ ಕಾರ್ಯರೂಪಕ್ಕೆ ಬರದಿದ್ದರೆ ಬೆಂಗಳೂರು ಗಂಭೀರ ನೀರಿನ ಬಿಕ್ಕಟ್ಟನ್ನು ಎದುರಿಸಬಹುದು ಎಂದು ತಿಳಿಸಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆಯನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸಲು 50 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಮಂಡ್ಯ ಶಾಸಕ ಪಿ ರವಿಕುಮಾರ್ ಗಣಿಗ, ಜಿಲ್ಲಾಧಿಕಾರಿ ಡಾ ಕುಮಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಇಂದು ಸ್ಥಳ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 7ನೇ ಗ್ಯಾರಂಟಿಯಾಗಿ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಎತ್ತಿನ ಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಆಗಸ್ಟ್ ಅಂತ್ಯಕ್ಕೆ ರಾಜ್ಯದ ಬರ ಪರಿಸ್ಥಿತಿ ಕುರಿತು ಕೇಂದ್ರಕ್ಕೆ ವರದಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ರಾಜ್ಯಕ್ಕೆ ಅಗ್ರಸ್ಥಾನ, ಎಫ್ಕೆಸಿಸಿಐ ಸ್ಪಷ್ಟನೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಬೆಂಗಳೂರು ಪೊಲೀಸರಿಂದ ಬೇಡ ಬ್ರೋ ಅಭಿಯಾನ, 55 ಕೋಟಿ 80 ಲಕ್ಷ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಮುಂಬೆಳಗನೆ ಸರ ನಗೆಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ.
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳ

0: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ, ನಾಳೆಗಾಗಿ ಉಳಿಸಿ.
1: ಬದುಕು ರಸಪೂರ್ಣವಾಗಿರಲಿ, ಮೌಲ್ಯಯುಕ್ತವಾಗಿರಲಿ, ಕೇವಲ ಉಂಡು ಉಟ್ಟು ಮಲಗುವ ನಿಸ್ಸಾರ ದೈನಿಕಕ್ಕಿಂತ ಅರ್ಥಪೂರ್ಣವಾದ ಆತ್ಮಾನಂದಕರವಾದ ಬಾಳು ನಮ್ಮದಾಗಬೇಕು. ನಮ್ಮ ಜನಸೇವೆ ಜನಜೀವನವನ್ನು ಇನ್ನಷ್ಟು ಹಸನುಗೊಳಿಸಬೇಕು. ಪರೋಪಕಾರ ಅತಿ ಶ್ರೇಷ್ಠ ಧರ್ಮ ಎಂದಿದೆ ಮಹಾಭಾರತ.
2: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಸಮಯ 6:55. ಈಗ ಕೇಳೋಣ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಗೋಕಾಕ್ ಅವರ ಹೆಸರನ್ನ ನಾವೆಲ್ಲ ಕೇಳಿದ್ದೇವೆ. ಗೋಕಾಕ್ ವರದಿ ಜಾರಿಗೆ ತನ್ನಿ ಅನ್ನುವಂತಹ ಮಾತುಗಳನ್ನ ನಾವು ಪ್ರತಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ವಿ ಕೃ ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್ ವಿನಾಯಕ ಅನ್ನುವ ಕಾವ್ಯ ನಾಮದಿಂದ ಕೃತಿ ರಚನೆ ಮಾಡಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಗಳಿಸಿದವರು. ಭಾರತ ಸಿಂಧು ರಶ್ಮಿ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪಡೆದವರು. ಇಜ್ಜೋಡು ಸಮರಸವೇ ಜೀವನ ಅವರ ಪ್ರಸಿದ್ಧ ಕೃತಿ. ವಿಕೃ ಗೋಕಾಕ್ ಭಾಷಾ ಆಯೋಗದ ಅಧ್ಯಕ್ಷರಾಗಿ ಸಲ್ಲಿಸಿದ ವರದಿಯೇ ಗೋಕಾಕ್ ವರದಿ. ಇದು ಸಂಚಲನ ಉಂಟು ಮಾಡಿತ್ತು. ಪ್ರೊಫೆಸರ್ ವಿಕೃ ಗೋಕಾಕ್ ಅವರು ಕಾವ್ಯ ಬರೆಯಲು ಆರಂಭ ಮಾಡಿದ್ದು ಹೇಗೆ?
4: ಈ ವಿಷಯ ಏನೇನು, ಯಾವ್ಯಾವ ಕಾಲ ಪ್ರಭಾವಕ್ಕೆ ಸಿಕ್ಕು ಸಾಹಿತಿ ಬರಿತಾನೋ, ಬರೀ ಕಾಲ ಪ್ರಭಾವ ಒಂದೇ ಅವನ ಮೇಲೆ ಇರೋ ಪ್ರಭಾವ ಅಲ್ಲ, ನಿಃಕಾಲದ ಪ್ರಭಾವನೂ ಅವನ ಮೇಲೆ ಇರ್ತದೆ. ಆ ನಿಃಕಾಲದ ಪ್ರಭಾವ ಎಷ್ಟರ ಮಟ್ಟಿಗೆ ಇರ್ತದೋ ಅಷ್ಟರ ಮಟ್ಟಿಗೆ ಕಾಲದ ಪ್ರಭಾವನೂ ಇರ್ತದೆ. ಇದರಲ್ಲಿ ಯಾವ್ದು ಹೆಚ್ಚು ಮಾಡಿಕೊಳ್ಬೇಕು, ಯಾವ್ದು ಕಡಿಮೆ ಮಾಡಿಕೊಳ್ಬೇಕು, ಎರಡನ್ನು ಹೇಗೆ ಸರಿಪಡಿಸಬೇಕಾಗಿ, ಕನಿಷ್ಠ ಹೊಂದಿಸೋದು ಹೇಗೆ ಎಂಬ ಮಾತನ್ನು ಆ ಮೇಲಿನ ಮೇಲೆ ವಿಚಾರ ಮಾಡಿ ಅದರ ತೂಕ ಕಟ್ಟಬೇಕಾಗ್ತಾ ಇರ್ತದೆ. ಸರಿಯಾದ ಅದರ ತೂಗಿ ನೋಡೋದು, ಇದರ ಮೇಲೇ ಆ ಸಾಹಿತಿಯ ಒಂದು ಸೂಕ್ಷ್ಮತೆ ಕುಮಲತೆ ಅವಲಂಬಿಸಿರ್ತದೆ ಅಂತ ಹೇಳಬಹುದು. ಯಾರೋ ಒಬ್ಬರು ಬ್ಲಂಟಾಗಿ ಮಾತಾಡಿ ಏನೋ ಒಂದು ಮಾತಾಡಿದರೆ ಆ ಗದ್ಯ ಸಾಹಿತ್ಯಕ್ಕೂ ಒಂದು ಅರ್ಥ ಇರ್ತದೆ, ಅದರದ್ದು ಬ್ಲಂಟ್ ಅರ್ಥ ಇರ್ತದೆ. ಇವರು ವಿಚಾರ ಮಾಡಿ ಒಂದು ಆಲೋಚನೆಯ ಸುಳಿಯಲ್ಲಿ ಸಿಕ್ಕಾಗ ಏನಾದರೂ ಮಾತಾಡಿದರೆ ಅದಕ್ಕೊಂದು ವಿಶೇಷ ತರಹದ ವ್ಯಂಗ್ಯ ಮೊನೆ ಬರ್ತಾ ಇರ್ತದೆ. ಇವನ್ನೆಲ್ಲ ನಾವು ಯೋಚನೆ ಮಾಡಿಕೊಂಡ್ರೆ, ನಾನು ಒಂದೇ ಒಂದು ವಿಚಾರ ಇಲ್ಲಿ ಹೇಳಬೇಕಂತ ಇದ್ದೀನಿ. ಅದ್ಯಾವುದು ಅಂದರೆ, ನನಗೆ ಬಂದ ಅನೇಕ ವಿಚಾರಗಳಲ್ಲಿ ನಾನು ಕಾವ್ಯ ಬರೀಲಿಕ್ಕೆ ಪ್ರಾರಂಭ ಹೇಗೆ ಮಾಡಿದೆ, ಯಾವ ದಾರಿ ಹಿಡಿದೆ, ಯಾವ ದಾರಿ ನನ್ನ ಎದುರಿಗೆ ಬಂದು, ಅದರಲ್ಲಿ ನಾನು ಆರಿಸಿಕೊಂಡ್ರೆ ಯಾವ್ದು ಆರಿಸಿಕೊಂಡೆ, ಯಾಕೆ ಆರಿಸಿಕೊಂಡೆ, ಆರಿಸಿದ್ರ ಕಾರಣ ಏನು, ಇವೆಲ್ಲದರ ಬಗ್ಗೆ ನಾನು ವಿಚಾರ ಮಾಡಿದೆ. ಆವಾಗ ನನಗೆ ಮೊದಲೆಲ್ಲಕ್ಕೂ ಹೊಳೆದದ್ದು ಅಂತಂದ್ರೆ, ತೀರ ತಿಳಿಯಾದ ಶೈಲಿಯಲ್ಲಿ, ಆದರೂ ಒಂದು ಎರಡು ಮೂರು ಪ್ರತಿಮೆಗಳಿಂದ ರಂಜಿತವಾದಂಥ ಶೈಲಿ, ತಿಳಿಗನ್ನಡದ ಶೈಲಿ ಮತ್ತು ತಿಳಿ ಛಂದಸ್ಸಿನ, ತಿಳಿ ತಾಳಲಯದ ಶೈಲಿ ಅನ್ನುವಂಥ ಒಂದು ಶೈಲಿಯಲ್ಲಿ ನಾನು ಪ್ರಾರಂಭ ಮಾಡಿದ್ದುಂಟು. ಆವಾಗಿನ ನಾವು ಟೆಕ್ಸ್ಟ್ ಬುಕ್ಸ್ ಯಾವುದು ನಾವು ಕನ್ನಡ ಸ್ಕೂಲ್ಗಳಲ್ಲಿ ಓದ್ತಾ ಇದ್ವಿ, ಅವು ಅಂಥ ಒಂದು ತಾಳಲಯದ ಶೈಲಿನೇ ಇದ್ವು. ಅವಕ್ಕೆ ತಾಳನೂ ಇರಲಿಲ್ಲ, ಲಯನೂ ಇರಲಿಲ್ಲ.

0: ಓದಿಸಿಕೊಂಡ ಹಾಗೆ ಓದ್ತಿದ್ದು, ಓದಿದವ್ರು ಹೇಳಿದ ಮಾತು ನಡ್ಕೋತಿದ್ದು ಆ ಪ್ರಕಾರ. ಆವಾಗಿನ ಇನ್ನೂ ನಮ್ಮ ಸಾಹಿತ್ಯ ಕಾವ್ಯ ಶೈಲಿ ಯಾವುದೋ ಒಂದು ರೂಪಕ್ಕೆ ಬಂದಿರಲಿಲ್ಲ ಅಂತ ಅರ್ಥ. ತಿಳಿಗನ್ನಡ ಅಲ್ಲಿ ಪ್ರತಿಮೆಗಳಿದ್ದ ರಂಜನ ತಿಳಿಗನ್ನಡ ತಿಳಿ ಹಾಸ್ಯಲಯದ ತಾಳಲಯದ ಕುಣಿತ ಇವು ಬಂದಾಗ ಅವು ತಿಳಿದ್ರೂ ಆ ಕೃತಿಗಳಿಗೆ ಒಂದು ಹೊಸತನ ಬರ್ತಾ ಇತ್ತು. ನನಗೆ ನೆನಪದ ನಾನು ಬರೆದ ಒಂದು ಸ್ವಲ್ಪ ತೀರ ಅರ್ಲಿ ಅನಿಸುವಂಥ ಕೃತಿಗಳಲ್ಲಿ ಇನ್ನೂ ನಾನು ವಿದ್ಯಾರ್ಥಿ ಇದ್ದೆ ಆವಾಗ ಬರೆದ್ರೊಳಗೆ ಒಂದು ಇನ್ನೂ ನೆನಪು ಉಳಿದಿರೋದು ಜನರ ನೆನಪಿನಲ್ಲಿ ಉಳಿದಿದೆ ಅದು, ಅದು ಮೊರೆ ಎಂಬ ಅರ್ಥದ ಕವನ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪ್ರೊಫೆಸರ್ ವಿ ಕೃ ಗೋಕಾಕ್ ಅವರ ಸಂದರ್ಶನದ ನೆನಪು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಸ್ ಶಂಕರನಾರಾಯಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣವನ್ನು ಶೇಕಡಾ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಸ್ಪಷ್ಟಪಡಿಸಿದ್ದಾರೆ. ಹರ್ಘರ್ ತಿರಂಗ ಅಭಿಯಾನ ದೇಶದ ಸಾಮೂಹಿಕ ಶಕ್ತಿಯ ಪ್ರತಿಬಿಂಬವಾಗಿದ್ದು ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪದಲ್ಲಿ ನಾಗರಿಕರನ್ನು ಒಗ್ಗೂಡಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ ಖಾಲಿ ನಿವೇಶನಗಳನ್ನು ಸ್ವಚ್ಛಗೊಳಿಸಿದ ಮಾಲೀಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಪಾಲಿಕೆಯಿಂದಲೇ ಸ್ವಚ್ಛಗೊಳಿಸಿ ಅದರ ವೆಚ್ಚವನ್ನು ಮಾಲೀಕರಿಂದಲೇ ವಸೂಲಿ ಮಾಡಲಾಗುವುದು ಎಂದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ತಿಳಿಸಿದ್ದಾರೆ. ಜಂತುಹುಳು ನಿವಾರಣಾ ಮಾತ್ರೆಗಳು ಸೇವಿಸುವುದರಿಂದ ರಕ್ತಹೀನತೆ, ಅಪೌಷ್ಟಿಕತೆ, ಸುಸ್ತಾಗುವಿಕೆ ತಡೆಗಟ್ಟುವ ಶಕ್ತಿ ಅಡಗಿದೆ. 1 ವರ್ಷದಿಂದ 19 ವರ್ಷದೊಳಗಿನ ಎಲ್ಲಾ ಮಕ್ಕಳು ಈ ಮಾತ್ರೆ ಸೇವಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಸಲಹೆ ನೀಡಿದ್ದಾರೆ. ಆಷಾಢ ಮಾಸದ ಕೊನೆಯ ಸೋಮವಾರದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ಅತ್ಯಂತ ಶ್ರದ್ದಾಭಕ್ತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿ ಪ್ರದಕ್ಷಿಣೆ ನಡೆಸಿದರು. ವಿದ್ಯುತ್ ಸ್ಪರ್ಶಿಸಿ ನವಿಲು ಮತ್ತು ಚಿರತೆ ಎರಡೂ ಸಾವನ್ನಪ್ಪಿರುವ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ಗ್ರಾಮದಲ್ಲಿ ಇಂದು ಸಂಭವಿಸಿದೆ. ಇರಾನ್ ವಿರುದ್ದ ಅಮೆರಿಕ ನೌಕಾ ದಿಗ್ಬಂಧನ ಮುಂದುವರೆಸುವವರೆಗೆ ಹರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯುವುದಿಲ್ಲ ಎಂದು ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಭಗಾಯಿ ತಿಳಿಸಿದ್ದಾರೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಇಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ 95.29 ರೂಪಾಯಿಯಷ್ಟಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
1: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿ ಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
2: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
1: ಹ್ಮ್, ನಮ್ಮಂತವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ

ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ನೀವು ಕೇಳ್ತಾ ಇದ್ರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಗಾನ ಬಜ್ಜಾನ ಮುಂದುವರ್ಸೋಣ. ಗಾನ ಬಜ್ಜಾನದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಟೆಕ್ನಾಲಜಿ ಬಂದು ಒಂದಷ್ಟು ಕೆಲಸಗಳಿಗೆ ರಿಟೈರ್ಮೆಂಟ್ ಲೆಟರ್ನ ಕೊಟ್ಟಿದೆ. ಯಾವ್ಯಾವ ಕೆಲಸಗಳಿಗೆ ರಿಟೈರ್ಮೆಂಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಒಂದಷ್ಟು ಸಂದೇಶಗಳು ಬಂದಿದೆ, ಸಂದೇಶಗಳತ್ತ ಸಾಗೋಣ. ಮಂಜುನಾಥ್, ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ಥರ ಎಲ್ಲ ಹೇಳೋಕೆ ಹೋಗ್ಬೇಡಿ. ಅಪ್ಪಿ ತಪ್ಪಿ ವಾಟ್ಸಪ್ ಅವ್ರು ಏನಾದರೂ ನಾವು ಕಳಿಸೋ ಮೆಸೇಜಿಗೆ ಚಾರ್ಜ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡಿದ್ವು, ಪ್ರತಿಯೊಂದು ಪದಕ್ಕೂ ಇಷ್ಟಿಷ್ಟು ಇಷ್ಟಿಷ್ಟು ರೇಟ್ ಅಂತ ಫಿಕ್ಸ್ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ನೀವು ಅವ್ರಿಗೆ ಐಡಿಯಾಸ್ಗಳನ್ನ ಕೊಡ್ತಾ ಇದ್ದೀರಾ ಅನಿಸುತ್ತೆ. ಅಪ್ಪಿ ತಪ್ಪಿ ಅವ್ರ ಪ್ರೋಗ್ರಾಮ್ ಕೇಳ್ತಿದ್ರಿ, ಏನು ಮಾಡೋದು ಅಂತ. ಹರಿಪ್ರಕಾಶ್ ಅವರು ಮಲ್ಲೇಶ್ವರಂನಿಂದ ಒಂದು ಚಂದದ ಸಂದೇಶ ಕಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಕ್ಕಾಗಿ. ಹೋಪ್ಫುಲ್ಲಿ ಅವರು ಆ ಥರ ಮಾಡೋದಿಲ್ಲ ಅಂತ ಭಾವಿಸೋಣ. ಏನಂತೀರಾ? ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿ ಅವರು ಸಂದೇಶವನ್ನ ಕಳ್ಸ್ಕೊಂಡಿದ್ದಾರೆ. ಅಲ್ರಾಮ್ ಕೆಲಸನೂ ಹೋಗ್ಬಿಡಿದೆ ಅಂತ ಇದ್ದಾರೆ. OTT ಬಂದ್ಮೇಲೆ ಕೇಬಲ್ ಆಪರೇಟರ್ಸ್ಗಳಿಗೆ ಡಿಮ್ಯಾಂಡ್ ಕಮ್ಮಿ ಆಯಿತು. ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಕಟ್ಟೆ ಮೇಲೆ ಕೂತ್ಕೊಂಡು ಮಾತುಕತೆ ಹರಟೆ ಹೊಡಿತಿದ್ವಲ್ಲ, ಅದು ಕಮ್ಮಿ ಆಯಿತು ಅಂತ ಮಾಧ್ವಿ ಭಟ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇನ್ನ ಯಾವ ಎಲ್ಲ ಕೆಲಸಗಳು ಹೋಗಿದೆ ಅನ್ನತ ಅಂತ ಯೋಚನೆ ಮಾಡೋದಾದ್ರೆ, ವಿಡಿಯೋ ಲೈಬ್ರರಿ ಓನರ್ಗಳು, ಮುಂಚೆ DVD ಶಾಪ್ ಇರ್ತಿತ್ತು, ವಿಡಿಯೋ ಲೈಬ್ರರಿ ಓನರ್ಗಳು ಇರ್ತಿದ್ರು, ಅಲ್ಲಿ ಕ್ಯಾಸೆಟ್ಗಳನ್ನ ಕೊಂಡ್ಕೋತಿದ್ವಿ ಅಲ್ವಾ. ನೆಟ್ಫ್ಲಿಕ್ಸ್ ಇಲ್ಲ, ಪ್ರೈಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ವೀಕೆಂಡ್ ಬಂತು ಅಂದರೆ ಫ್ಯಾಮಿಲಿ ನೇರವಾಗಿ ವಿಡಿಯೋ ಲೈಬ್ರರಿಗೆ ಹೋಗ್ತಾ ಇದ್ವಿ. ಶೆಲ್ಫ್ ತುಂಬ VHS ಕ್ಯಾಸೆಟ್ಗಳು ಇರ್ತಿದ್ದೋ, ಹೊಸ ಸಿನಿಮಾ ಬಂತು ಅಂದರೆ ಅದ್ರ ಮುಂದೆ ಕ್ಯೂ ನಿಂತ್ಕೋತಾ ಇದ್ವಿ. ವಿಡಿಯೋ ಲೈಬ್ರರಿ ಓನರ್ ಅಂದರೆ ಆ ಏರಿಯಾದ ಸಿನಿಮಾ ಎಕ್ಸ್ಪರ್ಟ್. ಕಾಮಿಡಿ ಸಿನಿಮಾ ಬೇಕಾ, ಆ್ಯಕ್ಷನ್ ಸಿನಿಮಾ ಬೇಕಾ, ಫ್ಯಾಮಿಲಿ ಸಿನಿಮಾ ಬೇಕಾ, ಎಂಥ ಸಿನಿಮಾ ಬೇಕಾ, ಅವರ ಸಲಹೆಯ ಮೇಲೆ ವೀಕೆಂಡ್ ಪ್ಲಾನ್ ಆಗ್ತಾಯಿತ್ತು. ಕೆಲವು ಸಿನಿಮಾಗಳಿಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂದರೆ ಒಂದಷ್ಟು ದಿನಗಳು ಕಾದು ಅದನ್ನು ಸ್ವೀಕರಿಸಬೇಕಿತ್ತು. ಆಮೇಲೆ CD ಬಂತು, DVD ಬಂತು, ಇಂಟರ್ನೆಟ್ ಬಂತು, ಸ್ಟ್ರೀಮಿಂಗ್ ಬಂತು. DVDಗಳು ಬಂದಾಗಲೂ ಕೂಡ DVD ಶಾಪ್ಗಳನ್ನ ಇಟ್ಕೊಂಡು ಒಂದಷ್ಟು ಜನ ಕೆಲಸ ಮಾಡ್ತಾಯಿದ್ರು. ಈಗ ಅವರಿಗೂ ಕೂಡ ಕೆಲಸ ಇಲ್ಲದೆ ಹಾಗಾಗಿದೆ, ಬಿಕಾಸ್ ಆನ್ಲೈನಲ್ಲೇ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗಳಲ್ಲೇ ನಮಗೆ ಎಲ್ಲ ರೀತಿಯ ಸಿನಿಮಾಗಳು ಸಿಗ್ತಾ ಇವೆ. ಹಾಗೆಲ್ಲ ಒಂದು ಸಿನಿಮಾ ಬೇಕು ಅಂದರೆ DVD ಶಾಪ್ಗೆ ಹೋಗಿ ಅವ್ರನ್ನ ಕೇಳಿ ತೊಗೋಬೇಕಿತ್ತು. ಅಷ್ಟೇ ಅಲ್ಲದೆ ಕ್ಯಾಸೆಟ್ಗಳನ್ನು ಬಾಡಿಗೆ ಕೂಡ ತೊಗೊಂಡು ಬರ್ತಾ ಇದ್ವಿ ಅಲ್ವಾ. ನೀವು ಕೂಡ ಆ ಥರ ಸಿನಿಮಾ ಕ್ಯಾಸೆಟ್ಗಳನ್ನ DVDಗಳನ್ನ ಬಾಡಿಗೆ ತಂದಿದ್ರೆ, ಹಾಗಿದ್ರೆ ವಾಟ್ಸ್ಆಪ್ ಸಂಖ್ಯೆ 9483089102 ಕ್ಕೆ ನಿಮ್ಮ ಸಂದೇಶಗಳನ್ನ ಕಳಿಸ್ಕೊಡಿ.

ಮರೆಯಾಗಿರೋ ಇನ್ನೊಂದು ಉದ್ಯೋಗ ಯಾವುದು ಅಂದ್ರೆ ಫಿಲ್ಮ್ ರೋಲ್ ಡೆವಲಪರ್ ಕೆಲಸ. ರೀಲ್ ಡೆವಲಪರ್ ಕೆಲಸ ಕೂಡ ಮಾಯಾಗಿದೆ. ಇವತ್ತು ಫೋಟೋ ಕ್ಲಿಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಲೀಟ್ ಮಾಡ್ತೀವಿ, ಆದರೆ ಫಿಲ್ಮ್ ರೋಲ್ ರೀಲ್ಗಳ ಕಾಲದಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ನೇ ಇರಲಿಲ್ಲ. 24 ಫೋಟೋಗಳ ರೂಲು, ಕೆಲವೊಮ್ಮೆ 36 ಫೋಟೋಗಳು, ಒಂದು ಫೋಟೋ ವ್ಯರ್ಥ ಆಯಿತು ಅಂದರೆ ಎಲ್ಲ ನೇರವಾಗಿ ನಷ್ಟ ಆಗ್ತಿತ್ತು. ಫೋಟೋ ತೆಗೆದ ಮೇಲೆ ಸ್ಟುಡಿಯೋ ಕೊಡಬೇಕಿತ್ತು, ಅಲ್ಲಿ ಫಿಲ್ಮ್ ರೋಲ್ ಡೆವಲಪರ್ ಅದನ್ನ ಪ್ರೊಸೆಸ್ ಮಾಡ್ತಾ ಇದ್ರು. ಅತ್ಯಂತ ಎಕ್ಸೈಟಿಂಗ್ ಮೂಮೆಂಟ್ ಯಾವ್ದು ಗೊತ್ತಾ? ಫೋಟೋಗಳು ರೆಡಿ ಆಗೋವರೆಗೂ ಕಾಯೋದು, ಅದು ಬಂದ ಮೇಲೆ ನೋಡೋದು. ಈಗೆಲ್ಲ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಫೋಟೋ ನೋಡಿ ಯಾರೋ ಅರ್ಧ ಕಣ್ಮುಚ್ಚಿರ್ತಾರೆ, ಇನ್ಯಾರೋ ಫ್ರೇಮಿಂದ ಆಚೆ ಇರ್ತಾರೆ, ಅದೆಲ್ಲಾನು ನಾವು ಡಿಲೀಟ್ ಮಾಡಕ್ ಬಿಡ್ತೀವಿ. ಡಿಜಿಟಲ್ ಕ್ಯಾಮ್ರಾ ಮತ್ತೆ ಸ್ಮಾರ್ಟ್ಫೋನ್ ಬಂದ ಮೇಲೆ ಈ ಉದ್ಯೋಗ ಕೂಡ ಬಹುತೇಕ ಕಾಣೆಯಾಯಿತು ಅನ್ಬಹುದು.

ಗಣದ ಜನದಲ್ಲಿ ಎಲ್ರು ಸಾಕ್ತಾ ಇದೀವಿ. ಮತ್ತೊಂದು ಮರೆಯಾಗಿರುವಂತಹ ಕೆಲಸ ಯಾವುದು ಅಂದ್ರೆ ಟೈಪ್ ರೈಟರ್ ರಿಪೇರರ್. ಒಂದ್ ಕಾಲದಲ್ಲಿ ಆಫೀಸ್ಗೆ ಹೋದ್ರೆ ಕೇಳಿಸ್ತಾ ಇದ್ದಂತಹ ದೊಡ್ಡ ಮ್ಯೂಸಿಕ್ ಯಾವ್ದು ಗೊತ್ತಾ? ಟಾಕ್ ಟಾಕ್ ಟಾಕ್ ಟಾಕ್ ಡಿಂಗ್ ಡಿಂಗ್ ಡಿಂಗ್ ಡಿಂಗ್ ಡಿಂಗ್ ಅಂತ, ಅದೇನು ಟೈಪ್ ರೈಟರ್ ನ ಸೌಂಡು. ಇವತ್ತು ಕಂಪ್ಯೂಟರ್ ಹ್ಯಾಂಗಾದ್ರೆ ಐಟಿ ಟೀಮ್ಗೆ ಕಾಲ್ ಮಾಡ್ತೀವಿ, ಆದ್ರೆ ಒಂದು ಕಾಲದಲ್ಲಿ ಟೈಪ್ ರೈಟರ್ ಜಾಮ್ ಆದ್ರೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಬರ್ತಾ ಇದ್ರು. ಯಾರವರು? ಟೈಪ್ ರೈಟರ್ ರಿಪೇರರ್, ಟೈಪ್ ರೈಟರ್ ನ ರಿಪೇರಿ ಮಾಡೋರು. ಅವ್ರ ಕೈಯಲ್ಲಿ ಒಂದು ಚಿಕ್ಕ ಟೂಲ್ ಬಾಕ್ಸ್ ಇರ್ತಿತ್ತು. ಬಂದ ತಕ್ಷಣ 2 ನಿಮಿಷ ಆ ಮಿಷಿನ್ ಅನ್ನ ನೋಡ್ತಾ ಇದ್ರು, ಆಮೇಲೆ ಸ್ಕ್ರೂ ಟೈಟ್ ಮಾಡ್ತಾ ಇದ್ರು, ರಿಬನ್ ಸರಿ ಮಾಡ್ತಾ ಇದ್ರು, ಒಂದು ಬಟನ್ ಅನ್ನ ಪ್ರೆಸ್ ಮಾಡಿ ಈಗ ಟ್ರೈ ಮಾಡಿ ವರ್ಕ್ ಆಗುತ್ತೆ ಅಂತ ಹೇಳ್ತಿದ್ರು. ಮ್ಯಾಜಿಕ್ ಮಾಡಿದ ಹಾಗೆ ಟೈಪ್ ರೈಟರ್ ಮತ್ತೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಿತ್ತು. ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ, ಕೆಲವರಿಗೆ ಟೈಪ್ ರೈಟರ್ ಸೌಂಡ್ ಕೇಳಿದ್ರೆ ಮಾತ್ರ ಕೆಲಸ ಮಾಡ್ತಾ ಇದೀವಿ ಅನ್ನೋ ಫೀಲಿಂಗ್ ಬರ್ತಿತ್ತು ಅವಾಗ. ಇವತ್ತು ಕಂಪ್ಯೂಟರು, ಲ್ಯಾಪ್ಟಾಪು, ಟ್ಯಾಬ್ಲೆಟ್ಟು ಎಲ್ಲ ಬಂದಿದೆ, ಆದರೆ ಟೈಪ್ ರೈಟರ್ ರಿಪೇರಿ ಮಾಡೋರ ಕೆಲಸ ಮಾತ್ರ ಇತಿಹಾಸ ಆಗಿದೆ. ಆದರೂ ಕೂಡ ಎಲ್ಲಾದರೂ ಅಪ್ಪಿತಪ್ಪಿ ಟೈಪ್ ರೈಟರ್ನ ನೋಡಿದ್ರೆ ಅದು ಖಂಡಿತವಾಗ್ಲೂ ಒಂದು ನೋಸ್ಟಾಲ್ಜಿಕ್ ಫೀಲನ್ನ ಕೊಟ್ಟೆ ಕೊಡುತ್ತೆ ಅಲ್ವಾ? ಅದರ ಸೌಂಡ್ ಅಂತೂ ಒಂದು ಕಾಲಘಟ್ಟದ ಕಥೆಯನ್ನೇ ಹೇಳುತ್ತೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ ಸಮಯ 7:22. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೋಳ್. ಎಲ್ಲ ನಾಶನವೆಲ್ಲ ಕಾಲವಶವಾದೊಡಂ ಕ್ಷುಲ್ಲಕನು ನರನಾದೊಡಂ ಕಾಲನಿದಿರೋಳ್. ಉಲ್ಲಾಸವೇ ಧರ್ಮ ಕೊಲ್ಲಿಪನೆ ಬೆಳೆಯಿಪನು ಹುಲ್ಲೊಣಗೆ ಬೆಳೆಬುದಲ ಮಂಕುತಿಮ್ಮ. ಉಲ್ಲಾಸವೇ ಧರ್ಮ ಕೊಲ್ಲಿಪನೆ

ಈ ಪದ್ಯ ನಿಜವಾಗಿ ಜೀವನದ ಅಂತರಂಗಕ್ಕೆ ಇಳಿಯುವಂತಹ ಒಂದು ಸ್ಪೆಲಂಕಿಂಗ್ ಟೂಲ್ ಅಂತ ಕರೀತಾರೆ. ಹಾಗೂ ಕೆಳಕ್ಕೆ ಇಳಿಬೇಕಾದ್ರೆ ಬೇರೆ ಬೇರೆ ಟೂಲ್ಸ್ ಇರಬೇಕು, ಬೆಟ್ಟ ಹತ್ತಬೇಕಾದ್ರೆ ಬೇರೆ ಇರಬೇಕು. ಅಂತರಂಗಕ್ಕೆ ಇಳಿದ್ರೆ ಇವರೇನು ಹೇಳ್ತಾರೆ ಗೊತ್ತಾ, ಎಲ್ಲ ನಾಶನ, ಎಲ್ಲ ಕಾಲವಶ. ಇದು ನಮ್ಮ ತತ್ವಶಾಸ್ತ್ರದ ಮುಖ್ಯ ತಿರುಳು. ಇದು ಸುರಚಾಪಂಬೋಲೆ ವಿದ್ಯುಲ್ಲತೆಗಳ ತೆರವೋಲ್ ಮಂಜುವೋಲ್ ತೋರಿ ಬೇಗಂ ಪರೆಗುಂ ರೂಪ ಲೀಲೆ ವಿಭವಾದಿಗಳ್ ನಿಲ್ಲ ವಾರ್ಗಂ. ನಿಜವಾಗಿ ನಾಶಶೀಲವಾದದ್ದು. ನಾವು ನೋಡ್ತಾ ನೋಡ್ತಾ ಸಮಯ ಕರ್ಗೋಗುತ್ತೆ, ಒಂದು ನಿಮಿಷ ಅನ್ನೋದಕ್ಕೆ ಎರಡು ನಿಮಿಷ ಆಗೋಗಿರುತ್ತೆ. ನೀರನ್ನು ಎತ್ಕೊಂಡು ಕೂಡಲೇ ಯು ಕಾಂಟ್ ಸ್ಟೆಪ್ ಟ್ವೈಸ್ ಇಂಟು ದಿ ಸೇಮ್ ಸ್ಟ್ರೀಮ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ನೀನು ಅದೇ ಪ್ರವಾಹದಕ್ಕೆ ಕೈ ಇಡ್ತಿದ್ಯ, ಅದಾಗಲೇ ಆ ಪ್ರವಾಹದ ನೀರು ಮುಂದೆ ಹೊರಟೋಗ್ಬಿಟ್ಟಿದೆ. ಎಲ್ಲ ನಾಶಶೀಲ, ಎಲ್ಲವೂ ಕೂಡ ಕಾಲವಶ. ನರ ಕ್ಷುಲ್ಲಕ, ನಿಜ ನಾವು ಕೂಡ ಏನು ಮಹರಿಯ, ನಮ್ಮ ಅಪ್ಪ ಇದ್ದರು, ನಮ್ಮ ತಾತ ಇದ್ದರು, ಮುತ್ತಾತ ಇದ್ದರು, ಯಾರ್ಯಾರಾಯ್ತೋ. ಕಾಲ ನಿಧಿರೊಳ್, ಈ ಕಾಲರಾಯನ ಎದುರಿಗೆ ನಾವು ಏನು ಮಾಡೋಕ್ಕಾಗಲ್ಲ. ನಾ ತೊಟ್ಟ ದೇಹಗಳ ಲೆಕ್ಕ ಇಡುವರ ಸೊಕ್ಕ ಯಮ ನೋಡಿ ನಕ್ಕ ಅಂತ ಬೆಂದ್ರೆಯವರು ಹೇಳಿದ್ದು ಇದೇ ಅರ್ಥದಲ್ಲಿ. ಆದರೆ ಇಷ್ಟೆಲ್ಲ ಇದ್ದರೂ ಕೂಡ ಇವರು ಹೇಳ್ತಾರೆ ಡಿ ವಿ ಜಿಯವರು, ಉಲ್ಲಾಸವೇ ಧರ್ಮ, ಉಲ್ಲಾಸ. ಮಾಸ್ತಿಯವರು ಡಿ ವಿ ಜಿ ಬಗ್ಗೆ ಹೇಳಿರೋದು ಒಂದು ಮಾತು ಜ್ಞಾಪಕ ಇಟ್ಕೊಳ್ಬೇಕು. ಏನಂದರೆ ಯಾವುದೇ ಸಮಾಜದ ಉಲ್ಲಾಸದ ವ್ಯಕ್ತಿ ಅಂದರೆ ನಮ್ಮ ಡಿ ವಿ ಜಿಯವರು ಅಂತ ಹೇಳ್ತಾರೆ. ಯಾವುದೇ ಆಯುಧ ಶ್ರೇಣಿ ಆದರೆ ಉಲ್ಲಾಸದೇ ಜೀವ ಪ್ರಧಾನವಾದ ಅಂಶ ಇದೆ, ಅದು ಮುಖ್ಯ ರೀ. ಇರೋ ಅಷ್ಟು ದಿವಸ ಚೆನ್ನಾಗಿರಿ, ಹೋರಾಡ್ತೀರ ಹೋರಾಡಿ, ಮಲಗಿದ್ರೂ ಪರವಾಗಿಲ್ಲ, ಉಲ್ಲಾಸವೇ ಧರ್ಮ. ಯಾಕೆ ಗೊತ್ತೆ, ಇದು ಭಾಳ ಒಳ್ಳೆ, ಕೊಲ್ಲಿಪನೆ ಬೆಳೆಯಿಪನು ಜ್ಞಾಪಕ ಇಟ್ಕೊಳ್ಬೇಕು. ನೀವು ಯಾರು ಕೊಲ್ಲಬೇಕು ಅಂತ ಕೊಲ್ತಾನೆ ಇಟ್ಕೊಂಡಿದ್ದೀರೋ ಅವನೇ ನಿಮ್ಮನ್ನು ಬೆಳೆಸ್ತಾ ಇದ್ದಾನೆ ರೀ. ನಿಮ್ಮನ್ನು ಬೆಳೆಸಿರೋದು ಯಾತಕ್ಕೆ, ಸಾಯಲೇಬೇಕು ಕೊನೆಗೆ. ಆದರೆ ಹುಲ್ಲು ಒಣಗಿ ಬೆಳೆಯುವುದಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಹುಲ್ಲು ಒಣಗತ್ತೆ ನಿಜ, ಮತ್ತೆ ಮಳೆ ಬಂದಾಗ ಅದು ಸಿಗಿರತ್ತೆ, ಬೆಳೆಯತ್ತೆ, ಅದನ್ನು ಜ್ಞಾಪಕ ಇಟ್ಕೊಳ್ಬೇಕು. ಅಂದರೆ ಈ ನಾಶಶೀಲವಾದ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯುವ ಒಂದು ಗುಣ ಅಂದರೆ, ದ್ರವ್ಯ ಅಂದರೆ ನಮ್ಮ ಉಲ್ಲಾಸ. ಬಹುಶಃ ಜೀವನಕ್ಕೆ ಒಂದು ಉಲ್ಲಾಸಮಯವಾದ ಆವರಣವನ್ನು ಕಟ್ಟಿಕೊಡೋದೇ ಡಿ ವಿ ಜಿಯವರ ಉದ್ದೇಶ ಅನ್ನೋದು ಅನೇಕ ಪದ್ಯಗಳಿಂದ ಸ್ಪಷ್ಟವಾಗುತ್ತೆ, ಇಲ್ಲಂತೂ ಖಚಿತವಾಗುತ್ತೆ.

ಅಣಗಿದ್ದು ಬೇಸಗೆಯೋಳ್ ಎದ್ದು ಮಳೆ ಕರೆದಂದು ಗುಣಿಯನದೆ ತಿಟ್ಟೆನೆದೆ ಸಿಕ್ಕಿದೆಡೆ ಬೆಳೆದು. ಅಣಗಿದ್ದು ಬೇಸಗೆಯೋಳ್ ಎದ್ದು ಮಳೆ ಕರೆದಂದು ಗುಣಿಯನದೆ ತಿಟ್ಟೆನೆದೆ ಸಿಕ್ಕಿದೆಡೆ ಬೆಳೆದು. ಉಣಿಸ ನೀವನು ದನಕ್ಕೆ ತಣಿವ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ. ಉಣಿಸ ನೀವನು ದನಕ್ಕೆ ತಣಿವ ನೀವನು ಜಗಕ್ಕೆ ಗುಣಶಾಲಿ ತೃಣಸಾಧು ಮಂಕುತಿಮ್ಮ.

0: ಹುಲ್ಲಿನ ಸಾಧುತ್ವ ಅಂತ ಈ ಪದ್ಯನ ಕರಿಬೋದು. ಇದರ ಆಶಯ ಏನು ಅಂತಂದರೆ, ನಾವು ಯಾವುದನ್ನು ಲೋಕದಲ್ಲಿ ತುಂಬ ಸಣ್ಣ ಅಂತ ತಿಳ್ಕೊಂಡಿರ್ತೀವೋ ತೃಣ, ಆದರೆ ಇವ್ರ ಕಣ್ಣಿಗೆ ಅದು ತೃಣ ಹುಲ್ಲಕ್ಕೆ ಕಾಣಿಸೋದಿಲ್ಲ, ತೃಣ ಸಾಧುತ್ವ ಅಂತ ಕರೀತಾರೆ. ಸಾಧು ಅಂದರೆ ಸಾಧನೆ ಮಾಡಿ ಯೋಗಿಯಾದವನು, ಸನ್ಯಾಸಿಯ ಗುಣವನ್ನು ಹೊಂದಿದವನು, ಪಕ್ವವಾದ ಮನಸ್ಸೊಂದವನು. ನೋಡಿ, ಹುಲ್ಲೇನು ಮಾಡುತ್ತಪ್ಪ, ನಮಗೆ ಯಾರ್ಯಾರು ಉದಾಹರಣೆ ಆಗ್ತಾರೆ, ಹುಲ್ಲು ನಮಗೆ ಉದಾಹರಣೆ. ಅಣಗಿದ್ದು ಬೇಸಗೆಯೊಳ್, ಅಣಗು ಅಂದರೆ ತಗ್ಗು ಅಂತ, ಇಲ್ಲಿ ನಮ್ರವಾಗು ಅಂಥೇಳಿ. ಹಾಗೆ ಅಣಗಿದ್ದು ಬೇಸಗೆಯೊಳ್, ಪಾಪ ಹುಲ್ಲು ನೋಡಿ, ಅದು ಬೇಸಿಗೆ ಚೆನ್ನಾಗಿ ಉಗ್ರವಾಗಿ ಬಿಸಿಲು ಬಂದುಬಿಟ್ರೆ ಹಾಗೆ ಅಣಗೋಗ್ಬಿಡುತ್ತೆ. ಅಣಗು ಅಂದರೆ ಅಡಗು ಅನ್ನೋ ಅರ್ಥ. ಎದ್ದು ಮಳೆ ಕರೆದಂದು ಗುಣಿ ಎನ್ನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಹುಲ್ಲು ಏನ್ರಿ ಮಾಡುತ್ತೆ, ತಿಟ್ಟಿನಲ್ಲಿ ಗುಣಿ ಅಂದರೆ ಹಳ್ಳ, ಹಳ್ಳದಲ್ಲೂ ಬೆಳೆಯುತ್ತೆ, ತಿಟ್ಟಿನಲ್ಲೂ ಬೆಳೆಯುತ್ತೆ, ಎಲ್ಲ ಪ್ರದೇಶಗಳಲ್ಲೂ ಹಾಗೆ ಬೆಳ್ಕೊಂಡು ಹೋಗ್ಬಿಡುತ್ತಲ್ಲ, ಯಾವಾಗ ಮಳೆ ಬಂದಾಗ. ಅಣಗಿರುತ್ತೆ ಬೇಸಿಗೆಯಲ್ಲಿ. ಕರ್ತುಂ ಯಸ್ಯ ಪ್ರಭವತಿ ಮಹೀಂ ಉತ್ಶಿಲೀಂಧ್ರಾಮ್ ಅವಂಧ್ಯಾಮ್, ಕಾಳಿದಾಸ ಹೇಳ್ತಾನೆ. ಒಂದು ಸಲ ಅದು ಗುಡುಗ ಹಾಕ್ಬಿಟ್ರೆ, ಮಳೆ ಬರೋ ಸೂಚನೆ ಕೊಟ್ಟರೆ, ಸಮಸ್ತ ಭೂಮಿ ಕೂಡ ಗೈರಿಕಾದಿ ಧಾತುಗಳಿಂದ ತುಂಬಿರುತ್ತೆ ಅಂತ ಹೇಳ್ತಾನಲ್ಲ. ಹಾಗೆ ಮಳೆ ಕರೆದಂದು ಗುಣಿ ಎನ್ನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಉಣಿಸ ನೀವನು ದನಕ್ಕೆ, ತಣಿವ ನೀವನು ಜಗಕ್ಕೆ. ದೇವರು ಹೇಗೆ ಮಳೆರಾಯ ಸುರಿದಾಗ ಹುಲ್ಲು ಎಲ್ಲರಿಗೂ ಕಾಣು ಹಂಗಾಗಿ ದನಗಳಿಗೆ ಅನುಗ್ರಹ ಆಗುತ್ತೋ, ಹಾಗೆ ಇವನು ತಣಿವನೀವನು ಜಗಕ್ಕೆ. ತಣಿವು ಅಂದರೆ ತೃಪ್ತಿಯನ್ನು, ಸಮಾಧಾನವನ್ನು. ಗುಣಶಾಲಿ ತೃಣ ಸಾಧು ಇದೆಯಲ್ಲ, ಈ ಹುಲ್ಲು ಗುಣಶಾಲಿ, ಆದ್ದರಿಂದಲೇ ಅದನ್ನು ಸಾಧು ಅಂತ ಕರಿಬೋದು. ಆ ಮಟ್ಟಕ್ಕೆ ಹೋಗ್ತಾರೆ ಡಿ ವಿ ಜಿಯವರು, ಸಾಮಾನ್ಯ ವಸ್ತುಗಳಲ್ಲಿ ಮಹಿಮೆಯನ್ನು ಕಾಣ್ತಾರೆ.
1: ಕಗ್ಗದ ಸಿರಿ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚೊತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 7:35 ಆಗ್ತಾ ಇದೆ. ಈಗ ಕನ್ನಡದಲ್ಲಿ ವಾರ್ತೆಗಳನ್ನ ಕೇಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ವಾರ್ತೆಗಳ ವಿವರ. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಮಸೂದೆಯ ಮೇಲಿನ ಚರ್ಚೆಗೆ ಉತ್ತರಿಸಿದ ಅವರು, ಈ ಮಸೂದೆಯು ಸುಧಾರಣಾ ಕ್ರಮವಾಗಿದ್ದು ಇದು ದೇಶವು ವೇಗವಾಗಿ ಮುಂದುವರಿಯಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಕಾಯ್ದೆಯನ್ನು 1891 ರೂಪಿಸಲಾಯಿತು. ಆಗ ಬ್ಯಾಂಕಿಂಗ್ ವ್ಯವಸ್ಥೆಗಳು ಸಂಪೂರ್ಣವಾಗಿ ಕಾಗದ ಆಧಾರಿತವಾಗಿದ್ದವು. ಇಂದು ಭಾರತ ತನ್ನ ಆರ್ಥಿಕತೆಯನ್ನು ಡಿಜಿಟಲೀಕರಣಗೊಳಿಸುವಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದರು. ಬ್ಯಾಂಕಿಂಗ್ ಮತ್ತು ಹಣಕಾಸು ವಹಿವಾಟುಗಳನ್ನು ಈಗ ಹೆಚ್ಚಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಿಂದ ನಡೆಸಲಾಗುತ್ತಿದೆ. ಇದನ್ನು ಸಾಮಾನ್ಯವಾಗಿ ಮೊಬೈಲ್ ಫೋನ್ನಲ್ಲಿ ಸರಳ ಕ್ಲಿಕ್ ಮೂಲಕ ಪ್ರವೇಶಿಸಬಹುದು. ಇಂತಹ ಸನ್ನಿವೇಶದಲ್ಲಿ ಈ ಪ್ರಗತಿಗಳಿಗೆ ಅನುಗುಣವಾಗಿ ದೇಶದ ಕಾನೂನು ಚೌಕಟ್ಟು ವಿಕಸನಗೊಳ್ಳುವುದು ಅತ್ಯಗತ್ಯ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತಿಪಾದಿಸಿದರು. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣವನ್ನು 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಅವರು, ಹೆಚ್ಚಿನ ಎಥೆನಾಲ್ ಮಿಶ್ರಣ ಕುರಿತು ಯಾವುದೇ ಭವಿಷ್ಯದ ನಿರ್ಧಾರವನ್ನು ವಿವರವಾದ ವೈಜ್ಞಾನಿಕ ಮತ್ತು ತಾಂತ್ರಿಕ ಅಧ್ಯಯನಗಳು ಹಾಗೂ ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಸೇರಿದಂತೆ ಎಲ್ಲಾ ಸಂಬಂಧಿತ ಪಾಲುದಾರರೊಂದಿಗೆ ಸಮಾಲೋಚನೆಯ ನಂತರವೇ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಕಾರ್ಯಕ್ರಮವನ್ನು ನೀತಿ ಆಯೋಗ, ಆಟೋಮೊಬೈಲ್ ತಯಾರಕರು, ತೈಲ ಮಾರುಕಟ್ಟೆ ಕಂಪನಿಗಳು ಮತ್ತು ತಾಂತ್ರಿಕ ಸಂಸ್ಥೆಗಳನ್ನು ಒಳಗೊಂಡ ಹಂತ ಹಂತವಾಗಿ ವೈಜ್ಞಾನಿಕವಾಗಿ ಮೌಲ್ಯೀಕರಿಸಿದ ಮತ್ತು ಸಮಾಲೋಚನಾ ಪ್ರಕ್ರಿಯೆಯ ಮೂಲಕ ಜಾರಿಗೆ ತರಲಾಗಿದೆ ಎಂದು ಸಚಿವರು ಹೇಳಿದರು. ಎಂಜಿನ್ ಬಾಳಿಕೆ, ಹೊರಸೂಸುವಿಕೆ ಮತ್ತು ಇಂಧನ ದಕ್ಷತೆಯಂತಹ ನಿಯತಾಂಕಗಳನ್ನು ಒಳಗೊಂಡ ವ್ಯಾಪಕ ಪ್ರಯೋಗಾಲಯ ಅಧ್ಯಯನಗಳು ಮತ್ತು ಪ್ರಾಯೋಗಿಕ ಪ್ರಯೋಗಗಳು ನಿಗದಿತ ಮಾನದಂಡಗಳ ಅಡಿಯಲ್ಲಿ E20 ಬಳಕೆಗೆ ಸುರಕ್ಷಿತವಾಗಿದೆ ಎಂದು ದೃಢಪಡಿಸಿವೆ. ವಾಹನಗಳು E20 ಕಾರಣದಿಂದಾಗಿ ಕಾರ್ಯಕ್ಷಮತೆಯಲ್ಲಿ ಯಾವುದೇ ಗಮನಾರ್ಹ ವ್ಯತ್ಯಾಸ ಅಥವಾ ಅಸಹಜ ಸವೆತ ಇಲ್ಲ ಎಂಬುದನ್ನು ಅಧ್ಯಯನಗಳು ತಿಳಿಸಿವೆ ಎಂದು ಸಚಿವ ಸುರೇಶ್ ಗೋಪಿ ವಿವರಿಸಿದರು. ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಇಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಮೊದಲ ಮುಂದೂಡಿಕೆಯ ನಂತರ ಮಧ್ಯಾಹ್ನ 12 ಗಂಟೆಗೆ ಸದನ ಮತ್ತೆ ಸೇರಿದಾಗ ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘಾವಾಲ್ ಅವರು ವಿರೋಧ ಪಕ್ಷದ ಗದ್ದಲದ ನಡುವೆಯೇ ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡಿಸಿದರು. ಈ ಮಸೂದೆಯು ದಕ್ಷತೆಯನ್ನು ಸುಧಾರಿಸುವುದು, ಸ್ವಾತಂತ್ರ್ಯ, ಪಾರದರ್ಶಕತೆ ಮತ್ತು ಅರ್ಹತೆಗಳಲ್ಲಿ ಏಕರೂಪತೆಯನ್ನು ಖಚಿತಪಡಿಸುವುದು, ವಿವಿಧ ನ್ಯಾಯಮಂಡಳಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಸೇವೆಯ ನೇಮಕಾತಿ ಹಾಗೂ ನ್ಯಾಯಮಂಡಳಿಗಳ ಆಡಳಿತ ಮತ್ತು ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವುದು ಇದರ ಗುರಿಯಾಗಿದೆ. ರಾಷ್ಟೀಯ ನ್ಯಾಯಮಂಡಳಿ ಸ್ಥಾಪಿಸಲು ಸಹ ಈ ಶಾಸನವು ಪ್ರಸ್ತಾಪಿಸುತ್ತದೆ. ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರು ಗಣಿ ಮತ್ತು ಖನಿಜಗಳ ಅಭಿವೃದ್ದಿ ಮತ್ತು ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು.

0: ಮಸೂದೆಯು ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957ಕ್ಕೆ ಮತ್ತಷ್ಟು ತಿದ್ದುಪಡಿ ತರಲು ಪ್ರಯತ್ನಿಸುತ್ತದೆ. ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಅವರು ಕೇರಳ ಹೆಸರು ಬದಲಾವಣೆ ಮಸೂದೆ 2026ನ್ನು ಮಂಡಿಸಿದರು. ಈ ಮಸೂದೆಯು ಕೇರಳ ರಾಜ್ಯದ ಹೆಸರನ್ನು ಬದಲಾಯಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸಹಕಾರ ಖಾತೆ ರಾಜ್ಯ ಸಚಿವ ಮುರಳೀಧರ್ ಮೊಹೋಲ್ ಅವರು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026ನ್ನು ಮಂಡಿಸಿದರು. ಈ ಮಸೂದೆಯು 1962ರ ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ಕಾಯ್ದೆಗೆ ಮತ್ತಷ್ಟು ತಿದ್ದುಪಡಿ ತರುವ ಗುರಿ ಹೊಂದಿದೆ. ನಂತರ ಪೀಠಾಸೇನಾಧಿಕಾರಿ ಸಂಧ್ಯಾ ರೇ ಅವರು ವಿರೋಧ ಪಕ್ಷದ ಸದಸ್ಯರು ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಸದನವನ್ನು ಕಾರ್ಯನಿರ್ವಹಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸ್ ಕ್ರಮದ ಆರೋಪದ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಪ್ರತಿಕ್ರಿಯೆ ನೀಡಬೇಕು ಎಂದು ಪ್ರತಿಪಕ್ಷ ಸದಸ್ಯರು ಒತ್ತಾಯಿಸಿದರು. ಗದ್ದಲ ಮುಂದುವರೆದಂತೆ ಪೀಠಾಸೀನಾಧಿಕಾರಿಗಳು ಮಧ್ಯಾಹ್ನ 2 ಗಂಟೆಯವರೆಗೆ ಸದನವನ್ನು ಮುಂದೂಡಿದರು. ಇದಕ್ಕೂ ಮೊದಲು ಬೆಳಗ್ಗೆ 11 ಗಂಟೆಗೆ ಸದನ ಸಭೆ ಸೇರಿದಾಗ ಪೀಠಾಸೀನಾಧಿಕಾರಿ ಎನ್ಕೆ ಪ್ರೇಮಚಂದ್ರನ್ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲದಿಂದಾಗಿ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕಲಾಪ ಸುಗಮವಾಗಿ ನಡೆಯಲು ಸಹಕರಿಸುವಂತೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು ಇಂದು ವಿವಿಧ ಪಕ್ಷಗಳ ನಾಯಕರಿಗೆ ವೈಯಕ್ತಿಕವಾಗಿ ಮನವಿ ಮಾಡಿದ್ದಾರೆ. ಸಂಸತ್ ಭವನದಲ್ಲಿ ನಡೆದ ವ್ಯವಹಾರ ಸಲಹಾ ಸಮಿತಿ ಸಭೆಯಲ್ಲಿ ಸದನದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನ ಬಗ್ಗೆ ಅವರು ಬೇಸರ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ವೇಳೆಯನ್ನ ನಡೆಸಲು ಹಾಗೂ ಪ್ರಮುಖ ಮಸೂದೆಗಳ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಲು ಸದನದ ಕಲಾಪಕ್ಕೆ ಅವಕಾಶ ನೀಡುವಂತೆ ವಿಪಕ್ಷಗಳ ನಾಯಕರಿಗೆ ಭಾವುಕರಾಗಿ ಮನವಿ ಮಾಡಿದರು. ಜನರಿಗೆ ಸಂಬಂಧಿಸಿದ ವಿಷಯಗಳನ್ನು ಸಮಗ್ರವಾಗಿ ಮತ್ತು ಫಲಪ್ರದವಾಗಿ ಚರ್ಚಿಸಲು ಸದನದ ಕಲಾಪಗಳು ಸುಗಮವಾಗಿ ಹಾಗೂ ವ್ಯವಸ್ಥಿತವಾಗಿ ನಡೆಯಲು ಎಲ್ಲಾ ಪಕ್ಷಗಳು ಸಹಕರಿಸುವಂತೆ ಲೋಕಸಭಾಧ್ಯಕ್ಷರು ಕೋರಿದರು. ಇತ್ತೀಚಿನ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ವಿವರವಾದ ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ವ್ಯವಹಾರ ಸಲಹಾ ಸಮಿತಿ ಸಭೆಯ ನಂತರ ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸಲು ಸಿದ್ದರಿದ್ದಾರೆ, ನಾಗರಿಕರಿಗೆ ಸತ್ಯಗಳನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಪ್ರತಿಪಕ್ಷಗಳು ಕಲಾಪಕ್ಕೆ ಅಡ್ಡಿಪಡಿಸುವುದನ್ನು ನಿಲ್ಲಿಸಬೇಕು ಎಂದು ಮನವಿ ಮಾಡಿದ ಅವರು, ಕೇಂದ್ರ ಸರ್ಕಾರ ಎಂದಿಗೂ ಸಂಸತ್ತಿನ ಚರ್ಚೆಗಳಿಂದ ಹಿಂದೆ ಸರಿದಿಲ್ಲ ಎಂದು ಹೇಳಿದರು. ಈ ವರ್ಷದ 80ನೇ ಸ್ವಾತಂತ್ರ್ಯ ದಿನಾಚರಣೆಯು ಯುವಶಕ್ತಿ ಮತ್ತು 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಿಸಲು ಯುವ ಭಾರತದ ಕೊಡುಗೆ ಜೊತೆಗೆ ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥವಾಗಿದೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಐತಿಹಾಸಿಕ ಕೆಂಪುಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆಚರಣೆ ನಡೆಯಲಿದೆ. ಪ್ರಧಾನಿಯವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ಹೇಳಿದರು. ವಂದೇ ಮಾತರಂನ 150 ವರ್ಷಗಳ ಸ್ಮರಣಾರ್ಥ ಈ ವರ್ಷದ ಆಚರಣೆಯ ಪ್ರಮುಖ ಅಂಶವಾಗಿದೆ. ಮೊದಲ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೆಂಪು ಕೋಟೆಯಿಂದ ರಾಷ್ಟೀಯ ಗೀತೆಯನ್ನು ಹಾಡಲಾಗುತ್ತದೆ. ಸುಮಾರು 2500 ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ಜ್ಞಾನಪಥ್ನಲ್ಲಿ ವಂದೇ ಮಾತರಂ ರಚನೆಯನ್ನು ರಚಿಸುತ್ತಾರೆ ಎಂದು ತಿಳಿಸಿದರು. ವಂದೇ ಮಾತರಂ ಸರ್ವಿಸ್ ಬ್ಯಾಂಡ್ಗಳೊಂದಿಗೆ ಕೆಂಪುಕೋಟೆಯಲ್ಲಿ ಸಾಮೂಹಿಕವಾಗಿ ಹಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣದ ನಂತರ ಎನ್ಸಿಸಿ ಕೆಡೆಟ್ಗಳು ಮತ್ತು ಮೈಭಾರತ್ ಸ್ವಯಂ ಸೇವಕರು ರಾಷ್ಟಗೀತೆಯನ್ನು ಹಾಡುತ್ತಾರೆ. ನಂತರ ರಾಷ್ಟಗೀತೆಯನ್ನು ಹಾಡುತ್ತಾರೆ ಎಂದು ವಿವರಿಸಿದರು. ಸಮಾರಂಭದಲ್ಲಿ MI-17 ಹೆಲಿಕಾಪ್ಟರ್ಗಳು ಭಾಗವಹಿಸಲಿದ್ದು ವೈಮಾನಿಕ ಪ್ರದರ್ಶನದಲ್ಲಿ ರಾಷ್ಟಧ್ವಜ ಮತ್ತು 150 ವರ್ಷಗಳ ವಂದೇ ಮಾತರಂ ಸ್ಮರಣಾರ್ಥ ವಿಶೇಷ ಬ್ಯಾನರ್ ಪ್ರದರ್ಶಿಸಲಾಗುತ್ತದೆ ಎಂದು ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದರು. ಹರ್ಗರ್ ತಿರಂಗ ಅಭಿಯಾನ ದೇಶದ ಸಾಮೂಹಿಕ ಶಕ್ತಿಯ ಪ್ರತಿಬಿಂಬವಾಗಿದ್ದು ವಿಕಸಿತ ಭಾರತ ನಿರ್ಮಾಣದ ಸಂಕಲ್ಪದಲ್ಲಿ ನಾಗರಿಕರನ್ನು ಒಗ್ಗೂಡಿಸುತ್ತದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026ಕ್ಕೆ ಸಂಸತ್ತು ಅಂಗೀಕಾರ. ಪೆಟ್ರೋಲ್ನೊಂದಿಗೆ ಎಥೆನಾಲ್ ಮಿಶ್ರಣ 20%ಕ್ಕಿಂತ ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ, ಕೇಂದ್ರ ಸಚಿವ ಸುರೇಶ್ ಗೋಪಿ ಸ್ಪಷ್ಟನೆ. ಲೋಕಸಭೆಯಲ್ಲಿ ಇಂದು ನ್ಯಾಯಮಂಡಳಿ ಸುಧಾರಣಾ ಮಸೂದೆ 2026 ಮಂಡನೆ. ವಂದೇ ಮಾತರಂಗೆ 150 ವರ್ಷಗಳು, 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಅಂಶ, ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮಾಹಿತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸಮಯ 7:46. ಇದು ಭಾರತೀಯ ಆಕಾಶವಾಣಿಯನ್ನು 102.9 FM ಗಾನ ಬಜ್ಜಾನನ ಮುಂದುವರಿಸೋಣ. ಗಾನ ಬಜ್ಜಾನದಲ್ಲಿ ನಿಮ್ಮ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಿ ಮಂಜುನಾಥ್. ಒಂದಷ್ಟು ಸಂದೇಶಗಳು ಬಂದಿದೆ, ಈಗ ಸಂದೇಶಗಳನ್ನ ಓದೋಣ. ಮೊಬೈಲ್ಗಿಂತ ಮೊದಲು ಪೇಜರ್ ಉಪಯೋಗಿಸ್ತಾ ಇದ್ವಿ, ಆಮೇಲೆ ಮೊಬೈಲ್ ಬಂತು, ಪೇಜರ್ ನಿಂತು ಹೋಯ್ತು ಅಂತ ಆದ್ರೆ ಎಸ್, ಪೇಜರ್ನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ರು ಟೆಕ್ನಿಷಿಯನ್ ಇರ್ತಾ ಇದ್ರು. ಇವತ್ತು ಮೊಬೈಲ್ ಇಲ್ಲದೆ 1 ಗಂಟೆ ಇರೋದು ಕಷ್ಟ. ಬ್ಯಾಟ್ರಿ 10% ಬಂದರೆ ಕೆಲವರಿಗೆ ಜೀವಾನೇ ಹೋಗೋ ಥರ ಆಗುತ್ತೆ. ಆದರೆ ಮೊಬೈಲ್ಗಳಿಗೂ ಮುಂಚೆ ಒಂದು ಕಾಲದಲ್ಲಿ ಪೇಜರ್ ಅನ್ನೋ ಸಾಧನ ಇತ್ತು. ಈ ಪೇಜರನ್ನು ನೆನಪಾಡಿದ್ದು ಹರೀಶ್ ಅವರು ಮಲ್ಲೇಶ್ವರದಿಂದ. ಡಾಕ್ಟರ್ಗಳು, ಬಿಸ್ನೆಸ್ ಮ್ಯಾನ್ಗಳು, ಎಮರ್ಜೆನ್ಸಿ ಸರ್ವಿಸ್ನಲ್ಲಿ ಕೆಲಸ ಮಾಡೋರು ಇದನ್ನು ಜಾಸ್ತಿ ಬಳಸ್ತಾ ಇದ್ರು. ಯಾರಾದರೂ ಸಂದೇಶ ಕಳಿಸಿದ್ರೆ ಪೇಜರ್ನಲ್ಲಿ ಒಂದು ನಂಬರು ಅಥವಾ ಚಿಕ್ಕ ಮೆಸೇಜು ಕಾಣಿಸ್ತಿತ್ತು, ಆಮೇಲೆ ಹತ್ತಿರದ ಫೋನ್ ಹುಡುಕಿ ಕರೆ ಮಾಡಬೇಕು. ಇವತ್ತು ನೋಡಿದ್ರೆ ಸ್ವಲ್ಪ ಫನ್ನಿಯಾಗಿ ಅನ್ನಿಸ್ಬಹುದು, ಆದರೆ ಅದು ಆ ಕಾಲದಲ್ಲಿ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಪೇಜರ್ ಮಾರೋರು, ಪೇಜರ್ ರಿಪೇರಿ ಮಾಡೋರು, ಸರ್ವಿಸ್ ತಿಂದೋರು, ಇವರೆಲ್ಲರಿಗೂ ತುಂಬ ಒಳ್ಳೆ ಬೇಡಿಕೆ ಇತ್ತು ಒಂದು ಕಾಲಘಟ್ಟದಲ್ಲಿ. ಆದರೆ ಮೊಬೈಲ್ ಫೋನ್ಗಳು ಬಂದ ಮೇಲೆ ಪೇಜರ್ಗಳಿಗೆ ರಿಟೈರ್ಮೆಂಟ್ ಸಿಕ್ತು. ಒಂದು ಕಾಲದಲ್ಲಿ ವಾವ್ ಅನ್ನಿಸ್ಕೊಂಡಂತಹ ಸಾಧನ ಇವತ್ತು ಮ್ಯೂಸಿಯಂನಲ್ಲಿ ಕಾಣುವಂತಹ ವಸ್ತು ಆಗಿದೆ. ಟೆಕ್ನಾಲಜಿ ಜಗತ್ತಿನಲ್ಲಿ ಹೀರೋ ಆಗೋದು ಕಷ್ಟ ಅಲ್ಲ, ಹೀರೋ ಆಗಿನೇ ಉಳಿಯೋದು ಕಷ್ಟ. ಎಲ್ಲ ಹೀರೋಗಳಾಗಿ ಇದ್ದು ಆದ್ರೆ ಕೊನೆಗೆ ಉಳ್ಕೊಳ್ಳಿಲ್ಲ ಅಷ್ಟೆ. ಗಾನ ಭಜನ ಸಖದಾಗಿದೆ ಅಂತ ಧನ್ಯವಾದಗಳು ಅಂತ ಸಂದೇಶವನ್ನ ಕಳ್ಸಿಕೊಟ್ಟಿದ್ದು ಅಣ್ಣಪ್ಪ ಪೂಜಾರಿ ಮಹಳಿ ಮಾಲಿಂಗಪುರದಿಂದ. ನಾವು ಕಂಪ್ಯೂಟರ್ ಟೈಪ್ ಮಾಡ್ತಾ ಇದ್ವಿ ಶಾಲೆಯಲ್ಲಿ, ಟಪ್ ಟಪ್ ಟಪ್ ಟಪ್ ಅಂತ. ಈಗೆಲ್ಲ ಸ್ಮಾರ್ಟ್ ಫೋನ್ ಅಲ್ಲೇ ಟೈಪ್ ಮಾಡ್ತಾ ಇದೀವಿ, ನಮ್ಗೆ ಆಗೆಲ್ಲ ಖುಷಿ ಆಗ್ತಿತ್ತು, ಈಗ ಬೇಜಾರಾಗ್ತಿದೆ. ಅಂಗೈಯಲ್ಲಿದೆ ಜಮಾನ ಅಂತ ಅನುಷ್ ಅವ್ರು ಹೇಳ್ತಾ ಇದಾರೆ. ಪ್ರೋಗ್ರಾಮ್ ಕೇಳ್ತಾ ಇದೀವಿ, ಹಾಡುಗಳು ಸಖತ್ತಾಗಿದೆ, ಮಾಹಿತಿ ಚೆನ್ನಾಗಿದೆ ಅಂತ ಪುಷ್ಪಾಂಶು ಅನುಭವಗಳ ಗದಗದಿಂದ ಸಂದೇಶ ಕಳಿಸ್ಕೊಡಿದರೆ. ಚನ್ನಪ್ಪ ಜೆಪಿ ನಗರ್ ರಾಜ್ಕುಮಾರ್ ಪಿಕ್ಚರ್ನ ಸಿಡಿ ಕ್ಯಾಸೆಟ್ ಪರ್ ಡೇ 8 ರೂಪಾಯಿ ಕೊಡ್ತಂದು ನೋಡ್ತಾ ಇದ್ವಿ ಸರ್, ಸುಮಾರು ಫಿಲಮ್ ನೋಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಗಾನ ಬಜ್ಜಾನ ಸಖತ್ ಇಷ್ಟ ಆಗ್ತಾ ಇದೆ, ಧನ್ಯವಾದ ಅಂತ ವಿಜಯ್ ಕುಮಾರ್, ಆರಾಧ್ಯ ರಕ್ಷಿತಾ, ಪಾರ್ವತಿ ಹಳಿಯೂರು ಕಾಕನಕೋಟೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದ ವಿಚಾರ ತುಂಬಾ ಚೆನ್ನಾಗಿದೆ, ಹಳೆಯ ತಂತ್ರಜ್ಞಾನಕ್ಕೂ ಈಗಿನ ತಂತ್ರಜ್ಞಾನಕ್ಕೂ ತುಂಬಾ ಅಂತರ ಇದೆ.

ಒಂದು ಪತ್ರ ಬರೆದ್ರೆ ಅದಕ್ಕೆ ಉತ್ತರ ಬರೆದು ತುಂಬಾ ತಡ ಆಗ್ತಾ ಇತ್ತು, ಇವಾಗ ಒಂದ್ ಸೆಕೆಂಡ್ನಲ್ಲಿ ಉತ್ತರ ಬರುತ್ತೆ. ತುಂಬಾ ವರ್ಷದ ಹಿಂದೆ ತಂದೆಯವರ ಅಜ್ಜಿ ತೀರ್ಕೊಂಡಿದ್ರು, ಆ ವಿಷಯದ ಪತ್ರ ಮುಖಾಂತರ, ಆ ವಿಷಯ ಪತ್ರದ ಮುಖಾಂತರ ತಿಳಿತು ಅವ್ರಿಗೆ ಹುಷಾರಿಲ್ಲ ಅಂತ. ಹುಷಾರಿಲ್ಲ ಅಂತ ಬರೆದ ಪತ್ರ ನಂತರ ಗೊತ್ತಾಯ್ತು, ಆಗ ತುಂಬಾ ನೋವಾಯ್ತು, ಬೇಜಾರಾಯ್ತು ಅಂತ ಹೇಳ್ತಾ ಇದಾರೆ ಕವಿತಾ ಅವರು ಧಾರವಾಡದಿಂದ. ಮತ್ತೊಂದಷ್ಟು ಸಂದೇಶಗಳು, ಒಂದಷ್ಟು ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ಸೆಗ್ಮೆಂಟ್ಸ್ ನಿಮಗಾಗಿ ಕಾಯ್ತಾ ಇದೆ ಈ ಗೀತೆಯ ನಂತರ.

ಇನ್ನ ಯಾವ ಕೆಲಸ ಹೋಗಿದೆ ಅನ್ನೋದಾದ್ರೆ ಗೇಮ್ ಸೆಂಟರ್ ಓನರ್ಗಳು. ಇವತ್ತು ಮೊಬೈಲ್ ಅಲ್ಲಿ ಸಾವಿರಾರು ಗೇಮ್ಗಳಿದೆ, ಆದ್ರೆ ಒಂದ್ ಕಾಲದಲ್ಲಿ ಗೇಮ್ ಆಡೋದಕ್ಕೆ ಮನೆಯಿಂದ ಹೊರಗೋಗ್ಬೇಕಾಗಿತ್ತು. ವಿಡಿಯೋ ಗೇಮ್ ಪಾರ್ಲರ್ಗಳು 10 ರೂಪಾಯಿ 20 ರೂಪಾಯಿ ಕೊಟ್ಟು ಆಟ ಆಡ್ತಿದ್ದಂತ ಕಾಲ. ಹಾಗೆ ಸೈಬರ್ ಸೆಂಟರ್ಗಳು ಕೂಡ ಇನ್ಫಾರ್ಮೇಶನ್ ಹುಡುಕೋದಕ್ಕೆ 1 ಗಂಟೆಗೆ 10 ರೂಪಾಯಿ, ಅರ್ಧ ಗಂಟೆಗೆ 5 ರೂಪಾಯಿ ಈ ತರ ಕೊಟ್ಟು ಇನ್ಫಾರ್ಮೇಶನ್ ಸರ್ಚ್ ಮಾಡ್ತಾ ಇದ್ವಿ ನಾವು ಒಂದು ಟೈಮಲ್ಲಿ. ಆಮೇಲೆ ಸ್ಮಾರ್ಟ್ ಫೋನ್ ಬಂತು, ಎಲ್ಲವೂ ಕೂಡ ಅಂಗೈಯಲ್ಲೇ ಬಂತು. ಸೈಬರ್ ಸೆಂಟರ್ ಓನರ್ಗಳ ಕೆಲಸ ಕೂಡ ಈಗ ಕಮ್ಮಿ ಆಯಿತು. ಗೇಮ್ ಆಡೋದಕ್ಕೋಸ್ಕರನೇ ಒಂದಷ್ಟು ಸಿಸ್ಟಮ್ಗಳನ್ನು ಇಟ್ಟಿರ್ತಿದ್ರು, ಒಂದಷ್ಟು ಸೆಂಟರ್ಗಳು ಕೂಡ ತೆರೆದಿದ್ರು ಆ ಒಂದು ಟೈಮಲ್ಲಿ. ಅದ್ರ 2015 ವರೆಗೂ ಆ ಕಾಲಘಟ್ಟ ಇತ್ತು, ಆಮೇಲೆ ನಶಿಸಿ ಹೋಯಿತು.

ಇವತ್ತು ಹತ್ತಿರ 2 ಗಂಟೆಗಳ ಕಾಲ ಟೆಕ್ನಾಲಜಿಯಿಂದ ಅಳಿದು ಹೋದಂತಹ ಉದ್ಯೋಗಗಳ ಬಗ್ಗೆ ನಾವು ಮಾತಾಡಿದ್ವಿ. ಟೆಲಿಗ್ರಾಮ್ ಆಪರೇಟರ್ ಇಂದ ಹಿಡಿದು ಪೇಜರ್ ಟೆಕ್ನಿಷಿಯನ್ ವರೆಗೂ, ಎಸ್ಟಿಡಿ ಬೂತ್ ಇಂದ ಹಿಡಿದು ವಿಡಿಯೋ ಲೈಬ್ರರಿ ವರೆಗೂ, ಈ ಕೆಲಸಗಳು ಯಾಕೆ ಕಾಣೆಯಾದವು? ಹೊಸ ತಂತ್ರಜ್ಞಾನ ಬಂದರಿಂದ. ಪ್ರತಿ ತಲೆಮಾರಿಗೂ ತನ್ನದೇ ಆದಂತಹ ಉದ್ಯೋಗಗಳಿರುತ್ತೆ. ಇವತ್ತು ಹುಟ್ಟುತ್ತಾ ಇರೋ ಒಂದಷ್ಟು ಕೆಲಸಗಳು ಇನ್ನು 20 ವರ್ಷಗಳ ನಂತರ ಇದೇ ಪಟ್ಟಿಯಲ್ಲಿ ಇರಬಹುದು. ಇವತ್ತು ನಾವುಗಳು ಮಾಡ್ತಾ ಇರುವಂತಹ ಕೆಲಸನ ಮುಂದಿನ ತಲೆಮಾರು ಕೇಳಬಹುದು, ಆ ಥರನೂ ಒಂದು ಕೆಲಸ ಇತ್ತಾ, ಹೇಗಿತ್ತು ಆ ಕೆಲಸ ಅಂತ ಯಾರಿಗೊತ್ತು. ಆದರೆ ಒಂದು ವಿಷಯ ಮಾತ್ರ ಖಚಿತ, ಕೆಲಸಗಳು ಬದಲಾಗಬಹುದು, ಯಂತ್ರಗಳು ಬದಲಾಗಬಹುದು, ಟೆಕ್ನಾಲಜಿ ಬೆಳಿಬಹುದು, ಆದರೆ ಮನುಷ್ಯರ ಕಥೆಗಳು, ನೆನಪುಗಳು, ಭಾವನೆಗಳು, ಅನುಭವಗಳು ಎಂದಿಗೂ ಹಳೆದಾಗೋದಿಲ್ಲ. ಇಷ್ಟೊತ್ತು ಗಾನ ಬಜ್ಜಾನದಲ್ಲಿ ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಗಾನ ಬಜ್ಜಾನದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ ಆಗ್ತಾ ಇದೆ 8 ಗಂಟೆ. ಈಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದಲ್ಲಿರುವ ಏಷ್ಯಾ ತಳಿಯ ಸಿಂಹಗಳ ಸಂಖ್ಯೆ ಮತ್ತು ಆವಾಸ ಸ್ಥಾನಗಳಲ್ಲಿ ಏರಿಕೆಯಾಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವ ಸಿಂಹ ದಿನದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಭೂಪೇಂದರ್ ಯಾದವ್ ಬರೆದಿರುವ ಲೇಖನವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಪ್ರಧಾನಿ, ಸರ್ಕಾರ ವನ್ಯಜೀವಿಗಳ ಸಂರಕ್ಷಣೆಗೆ ಬದ್ದತೆ ಹೊಂದಿದೆ ಎಂದು ತಿಳಿಸಿದ್ದಾರೆ. ವಿಧಾನಮಂಡಲ ಅಧಿವೇಶನ ಆರಂಭಕ್ಕೂ ಮುನ್ನ ಸಚಿವರಿಗೆ ಖಾತೆ ಹಂಚಿಕೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೋಲಾರದ ಮಾಲೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಗಿದೆ. ಅಧಿವೇಶನದ ಬಳಿಕ ಉಳಿದ ಸಚಿವ ಸ್ಥಾನದ ಬಗ್ಗೆ ತೀರ್ಮಾನಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಫ್ತು ವಹಿವಾಟಿನಲ್ಲಿ ದೇಶದಲ್ಲೇ ಕರ್ನಾಟಕಕ್ಕೆ ಅಗ್ರಸ್ಥಾನ ಲಭಿಸಿದೆ. ರಾಜ್ಯದಿಂದ ಸಾಕಷ್ಟು ವಸ್ತುಗಳು ವಿದೇಶಕ್ಕೆ ರಫ್ತಾಗುತ್ತಿವೆ. ನವೋದ್ಯಮಗಳ ಉತ್ಪನ್ನಗಳು ರಫ್ತಾಗುತ್ತಿದ್ದು, ಇದರಿಂದ ದೇಶದ ಜಿಎಸ್ಟಿಗೆ ರಾಜ್ಯದ ಉದ್ಯಮ ಕ್ಷೇತ್ರ ಹೆಚ್ಚಿನ ಕೊಡುಗೆ ನೀಡುತ್ತಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷೆ ಉಮಾರೆಡ್ಡಿ ತಿಳಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಕಳಂಕಿತರಾಗಿದ್ದು, ಅವರನ್ನು ಸಂಪುಟದಿಂದ ಕೈಬಿಡಲು ಒತ್ತಾಯಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಹೋರಾಟ ನಡೆಸಲಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ದೇಶದ ಜೈವಿಕ ತಂತ್ರಜ್ಞಾನ ಕ್ಷೇತ್ರವನ್ನು ಬಲಪಡಿಸುವ ಖಾಸಗಿ ವಲಯದ ಸಹಭಾಗಿತ್ವ ಹೆಚ್ಚಿಸುವಂತೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಜೈವಿಕ ತಂತ್ರಜ್ಞಾನ ಕೈಗಾರಿಕಾ ಸಂಶೋಧನಾ ನೆರವು ಮಂಡಳಿಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಜಾರ್ಖಂಡ್ನ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಪ್ರತಿಭಟನೆ ಇಂದು 17ನೇ ದಿನಕ್ಕೆ ಕಾಲಿಟ್ಟಿದೆ. ಜೆಪಿಎಸ್ಸಿ ಜೆಎಸ್ಎಸ್ಸಿ ಸುಧಾರಣಾ ವೇದಿಕೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ. ದೇಶಾದ್ಯಂತ ನಡೆಯುತ್ತಿರುವ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಮಣಿಪುರದ ಇಂಫಾಲ್ನಲ್ಲಿ ಆಯೋಜಿಸಿದ್ದ ಬೈಕ್ ರ್ಯಾಲಿಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ದರು. ಮಣಿಪುರ ಮುಖ್ಯಮಂತ್ರಿ ಯುಮ್ನಮ್ ಖೇಮ್ಚಂದ್ ಸಿಂಗ್ ರ್ಯಾಲಿಗೆ ಚಾಲನೆ ನೀಡಿದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಭಾವಲೋಕಕ್ಕೆ ನಾವೆಲ್ಲರೂ ಒಟ್ಟಿಗೆ ಸಾಗುವಂತಹ ಸಮಯ ಇದು. ಯಾಕೆಂದ್ರೆ ಭಾವ ಚಿತ್ತಾರನ ಶುರು ಮಾಡುವಂತಹ ಹೊತ್ತು. ಭಾವಚಿತ್ತಾರದಲ್ಲಿ ಒಂದಷ್ಟು ಚಂದದ ಭಾವಗೀತೆಗಳನ್ನ ಕೇಳ್ತಾ ಸಾಗೋಣ. ಮೊದಲಿಗೆ ಬಿ ಆರ್ ಛಾಯಾ ಅವರ ಕಂಠದಲ್ಲಿ ಅಮ್ಮ ನಿನ್ನ ಎದೆಯಾಳದಲ್ಲಿ.

ಭಾವ ಚಿತ್ತಾರದಲ್ಲಿ ಚಂದದ ಭಾವಗೀತೆಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಡಾಕ್ಟರ್ ಅನಂತರಾಜ್ ಕುಮಾರ್ ಅರಸು, ಕಡಬ ಗುಬ್ಬಿ ತಾಲೂಕಿನಿಂದ, ತುಮಕೂರು ಜಿಲ್ಲೆಯಿಂದ. ಇತ್ತೀಚಿನ ಭಾವಚಿತ್ತಾರದ ಎಲ್ಲಾ ಭಾವಗೀತೆಗಳು ಭಾವನೆಗಳ ಉತ್ಕೃಷ್ಟತೆಗೆ ಮರುಗು ಕೊಡೋ ಭಾವಗೀತೆಗಳು. ಅದರಲ್ಲೂ ಅಮ್ಮ ನಿನ್ನ ಎದೆಯಾಣದಲ್ಲಿ ಭಾವಗೀತೆ ನಿಜಕ್ಕೂ ಬಹಳ ಖುಷಿಯಾಯಿತು ಕೇಳಿಸಿದ್ದಕ್ಕೆ ಧನ್ಯವಾದ ಅಂತ ಇದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದ. ಮಾಧವನ್ ಜಯಲಕ್ಷ್ಮಿ ಅವರು, ಚೆನ್ನೈಯಿಂದ ಭಾವಚಿತ್ತಾರ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ಅತ್ಯುತ್ತಮ ಭಾವಗೀತೆಗಳ ಸಂಗಮ ಇದು. ಶುಭರಾತ್ರಿ ನಮಸ್ಕಾರ ಅಂತ ಇದ್ದಾರೆ. ಭಾವಚಿತ್ತಾರದಲ್ಲಿ ಚಂದದ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಧನ್ಯವಾದ ಹೇಳ್ತಾ ಇದ್ದಾರೆ ಉಷಾ ಅವರು.

ಭಾವ ಗೀತೆಗಳ ಸಾಗರದಲ್ಲಿ ನಾವು ಇಚ್ಛಿಸ್ತಾ ಇದ್ದೀವಿ. ನಾನು ಸೋತೇನೋ ಗೆದ್ದನೋ ಒಟ್ಟಿನಲ್ಲಿ ಆಡಿ ಸಂಭ್ರಮಿಸಿದೆ ಅಷ್ಟೇ ಸಾಕು ಅಲ್ವಂತ ಅನುಷ್ ಅವರು ಹೇಳ್ತಾ ಇದ್ರೆ. ಇಂದಿನ ಭಾವಚಿತ್ರದಲ್ಲಿ ಎಲ್ಲಾ ಹಾಡುಗಳು ಇಷ್ಟ ಆದುವಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೌಡ ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ. ಯಾರು ಹೆಸರನ್ನ ಕಳ್ಸಿಕೊಟ್ಟಿಲ್ಲ. ನಮ್ಮ ರೈಡಿಂಗ್ ಫ್ರಾಮ್ 4982 ಅವರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ.

ಸಮಯ 8:49 ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಪ್ರಸಾರ ಆಗ್ತಿರುವಂತಹ ಪ್ರತಿಯೊಂದು ಭಾವಗೀತೆಗಳು ಸೂಪರ್ ಆಗಿದೆ. ಅಮ್ಮ ನನ್ನ ಅಮ್ಮ ನಿನ್ನ ಇದೆ ಹಾಡದಲ್ಲಿ ಹಾಡದಂಗೆ ತುಂಬಾ ಇಷ್ಟ ಅಂತ ವಾಣಿಶ್ರೀ ಅವರು ಧಾರವಾಡ

ಸಂದೇಶ ಕಳಿಸ್ಕೊಡಿದ್ರೆ ಎಲ್ಲ ಭಾವಗೀತೆಗಳು ತುಂಬಾ ಚೆನ್ನಾಗಿದೆ. ಶಾಲಾ ದಿನಗಳಲ್ಲಿ ಹಾಡಿದಂತಹ ನೆನಪು ಮರುಕಳಿಸುವಂತ ನೇರಳಗುಂದಿಯಿಂದ ಚಂದ್ರಿಕಾ ಜಗನ್ನಾಥ್ ಅವರು ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಪ್ರಿಯಮಲದ ವಜ್ರ ದ್ಯುತಿ ವಿದ್ರಹಳ್ಳಿಯಿಂದ ತುಂಬಾ ಒಳ್ಳೊಳ್ಳೆ ಸುಂದರ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರೆ, ನಮ್ಮ ಬೆಳಗಿನಿಂದ ಕೆಲಸ ಮಾಡಿದಂತಹ ಆಯಾಸ ಎಲ್ಲ ಮಾಯ ಆಯ್ತು ಅಂತ ಹೇಳ್ತಾ ಇದ್ರೆ, ಈಗ ಮತ್ತೆರಡು ಬ್ಯೂಟಿಫುಲ್ ಗೀತೆ, ನಿಮ್ಮ ನೆಚ್ಚಿನ ಗೀತೆನೆ ಯಾವುದು, ತೂಗು ಮಂಚದಲ್ಲಿ ಕೂತು.

ತೂಗು ಮಂಚದಲ್ಲಿ ಕೂತು ಗೀತೆ ತುಂಬಾ ಇಷ್ಟ ಆಯ್ತು, ಪ್ರಸಾರಕ್ಕೆ ಧನ್ಯವಾದ ಅಂತ ಹರೀಶ್ವರು ಮಲ್ಲೇಶ್ವರದಿಂದ ಸಂದೇಶ ಕಳಿಸಿದ್ದಾರೆ. ಒಂದು ಗಂಟೆ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ, ತೂಗು ಮಂಚದಲ್ಲಿ ಹಾಡು ತುಂಬಾ ಇಷ್ಟ ಆಯ್ತು ನನಗೆ ಅಂತ ಉಷಾ ಅವರು ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮ ಕೇಳಿದ್ವಿ, ಹಾಡು ತುಂಬಾ ಚೆನ್ನಾಗಿತ್ತು, ಎಲ್ಲ ಹಾಡುಗಳು ಅಂತ ತೆರೆದ ಶಣ್ಣಪಟ್ಟಣದಿಂದ ಹೇಳ್ತಾ ಇದ್ರೆ ಸೂಪರ್ ಹಾಡುಗಳು ಅಂತ ವೀಣಾ ನ್ಯಾಮತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಇವತ್ತಿನ ಭಾವಚಿತ್ರ ಹಾಡುಗಳು ತುಂಬಾ ಚೆನ್ನಾಗಿತ್ತು, ಖುಷಿ ಕೊಡ್ತು, ತೂಗು ಮಂಚದಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಇದ್ದಾರೆ. ಸಮಯ ಆಗ್ತಾ ಇದೆ 9 ಗಂಟೆ. ಈಗ ಇಂಗ್ಲಿಷ್ ನಲ್ಲಿ ವಾರ್ತೆಗಳನ್ನ ಕೇಳೋಣ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನೀವು ಕೇಳ್ತಾ ಇದ್ರ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ 9:15.

0: ಬೆಳ್ಳಿ ತೆರೆಯ ಬೆಳಗಿದ ಬಂಧುರದ ಹಾಡುಗಳು.
1: ನೀ ಬಂದು ನಿಂತಾಗ ನಿಂತು ನೀನಕ್ಕಾಗ
2: ಭಾವ ಭಿತ್ತಿಯೊಳಗೆ ಅಚ್ಚುತ್ತಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಲುಗಳು.
0: ನೆನಪಿನ ನೆಪದಲ್ಲಿ ನಮ್ಮನ್ನು ಹಿಡಿದಿಡುವ ಒನಪಾದ ಪದಗಳು. ಹಾಡು ಹಳೆತು, ಭಾವ ಎಂದಿದ್ದರೂ ಹೊಸತು,
2: ಹಳೆಯ ಬಂಗಾರದ ಗೀತೆಗಳು.
0: ವಿವಿಧ ಭಾರತೀಯ ಅಂಗಳದಿಂದ ನಿಮ್ಮ ಅಂತರಾಳಕ್ಕೆ ತಪ್ಪದೆ ಕೇಳಿ ಓಲ್ಡ್ ಇಸ್ ಗೋಲ್ಡ್
2: ಪ್ರತಿ ಬೆಳಿಗ್ಗೆ 10:02 ಓಲ್ಡ್ ಇಸ್ ಗೋಲ್ಡ್
0: ಹಾಗೂ ಸಂಜೆ 5:02.

ಹಿಂದಿ ಮೆಲೋಡಿಸ್ ನಲ್ಲಿ ಬ್ಯೂಟಿಫುಲ್ ಹಿಂದಿ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಸೂಪರ್ ಹಾಡುಗಳಂತ ಸಂದೇಶಗಳನ್ನ ಕಳ್ಸ್ಕೊಡಿದ್ರ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಸಂದೇಶಕ್ಕಾಗಿ. ಮತ್ತೊಂದಷ್ಟು ಬ್ಯೂಟಿಫುಲ್ ಗೀತೆಗಳು ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

0: ಹಿಂದಿ ಮೆಲೋಡಿಸ್ನ ಕೇಳ್ತಾ ಸಾಕ್ತಾ ಇದೀವಿ. ಚೆನ್ನೈನಿಂದ ಶುಭ ಅವರು ಹಾಡುಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಥ್ಯಾಂಕ್ ಯು ಸೋ ಮಚ್. ತಂಪಾದ ಹೊತ್ತಲ್ಲಿ ಇಂಪಾದ ಗೀತೆಗಳು ಅಂತ ಸಂದೇಶಗಳು ಬರ್ತಾ ಇದೆ. ಮತ್ತೊಂದಷ್ಟು ತಂಪಾದ ಇಂಪಾದ ಗೀತೆಗಳು ನಿಮಗಾಗಿ ಕೇಳಿ ಎಂಜಾಯ್ ಮಾಡಿ.
1: ಬಿಲ್ಲು ಮುನ್ನಿ ಅವರ್ ಶಮ್ಸ್ಕಿ ರಾಮ್ಪುರ್ ಮೇರಟ್ ಅವರ್ ಇಟಾವಾ ಸೇ. ಸಂಗೀತ ಹೇ ಸೋಹೇಲ್ ಸೇನ್ ಕಾ, ಬೋಲ್ ಹೇ ಡಾಕ್ಟರ್ ಇರ್ಷಾದ್ ಕಾಮಿಲ್ ಕೆ. ಪೇಶ್ ಕರ್ತೆ ಹೇ ಹರ್ ಆಶಿಕ್ ಕೆ ದಿಲ್ ಕೋ ಕುರೇದನೆ ವಾಲಾ ಗಾನಾ. ಕೈಸಾ ಯೇ ಇಶ್ಕ್ ಹೇ.

ಸಮಯ ಮತ್ತೆ ಗಂಟೆ ಹೈ 50 ನಿಮಿಷ. ಹಿಂದಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಒಂದಷ್ಟು ಸಂದೇಶಗಳು ಬಂದಿದೆ. ನಮ್ಮ ಮನೇಲಿ ಎಲ್ರಿಗೂ ಈ ಹಾಡು ತುಂಬ ಇಷ್ಟ ಅಂತ ನಿರ್ಮಲ ಅವರು ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಮಂಜುನಾಥ್ ಸರ್, ಹಿಂದಿ ಚಿತ್ರದ ಗೀತೆಗಳು ಇಷ್ಟ ಆಗ್ತಾ ಇದೆ, ಚೌಹಾಣ್ ಅವರು ಹಾಡಿರುವಂಥ ದಿಲ್ಲಿ 6 ಸಿನಿಮಾದ ಹಾಡು ತುಂಬ ಇಷ್ಟ ಆಯಿತು ಅಂತ ಕವಿತಾ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಮತ್ತೆರಡು ಬ್ಯೂಟಿಫುಲ್ ಟ್ರ್ಯಾಕ್ಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಐ ಆಮ್ ಶ್ಯೂರ್ ಈ ಹಾಡುಗಳು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಕೇಳಿ ಎಂಜಾಯ್ ಮಾಡಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನ್ಯಾಯ ಮಂಡಳಿಗಳ ಸುಧಾರಣೆ ಮಸೂದೆ 2026ಕ್ಕೆ ಲೋಕಸಭೆಯಲ್ಲಿ ಇಂದು ಅನುಮೋದನೆ ನೀಡಲಾಯಿತು. ಕಾನೂನು ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ನ್ಯಾಯ ಮಂಡಳಿಗಳ ಸುಧಾರಣೆ ಮಸೂದೆ 2026ಅನ್ನು ಮಂಡನೆ ಮಾಡಿದರು. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ 6ನೇ ಗ್ಯಾರಂಟಿಯಾಗಿ ಭೂ ಗ್ಯಾರಂಟಿ ಹಾಗೂ 7ನೇ ಗ್ಯಾರಂಟಿಯಾಗಿ ನೀರಿನ ಗ್ಯಾರಂಟಿ ನೀಡುತ್ತಿದೆ. ಈ ಮೂಲಕ 2027ರ ಅಂತ್ಯದ ವೇಳೆಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟೊಯೋಟೋ ಕಿಲೋಸ್ಕರ್ ಕಂಪನಿಯು ಸಿಎಸ್ಆರ್ ಅನುದಾನದ ಅಡಿ 2,14,00,000 ರೂಪಾಯಿ ವೆಚ್ಚದಲ್ಲಿ ವಿಜಯಪುರದಲ್ಲಿ ಅತ್ಯಾಧುನಿಕ ಶಾಲಾ ಕಟ್ಟಡವನ್ನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಸಚಿವ ಎಂಬಿ ಪಾಟೀಲ್ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಪೊಲೀಸರು ಬೇಡಾ ಬ್ರೋ ಅಭಿಯಾನದ ಅಡಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ವಿರುದ್ದ ನಡೆಸಿದ ಪ್ರಮುಖ ದಾಳಿಯಲ್ಲಿ 8 ವಿದೇಶಿ ಪ್ರಜೆಗಳು ಸೇರಿದಂತೆ 39 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತರಿಂದ ಒಟ್ಟು 28,07,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೇಂದ್ರ ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಇಂದು ಸಂಶೋಧನಾ ಅಧ್ಯಯನಗಳನ್ನು ಕೈಗೊಳ್ಳಲು ಡೇಟಾ ಇಂಜಿನಿಯರಿಂಗ್ ಅನಾಲಿಟಿಕ್ಸ್ ಅಂಡ್ ಸೈನ್ಸ್ ಫೌಂಡೇಶನ್ ಹಾಗೂ ಕೋಲ್ಕತ್ತಾದ ಭಾರತೀಯ ಸಂಖ್ಯಾಶಾಸ್ತ್ರ ಸಂಸ್ಥೆಯೊಂದಿಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಕೃಷಿ ಮತ್ತು ಸಂಸ್ಕರಿತ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ದಿ ಪ್ರಾಧಿಕಾರ ಎಪಿಇಡಿಎ ನೆರವಿನಿಂದ ತ್ರಿಪುರಾದ ಡೆರ್ಗಾಂಗ್ ರೈತ ಉತ್ಪಾದಕರ ಸಂಸ್ಥೆ ಎಫ್ಪಿಒಯಿಂದ 1 ಮೆಟ್ರಿಕ್ ಟನ್ ಜೇನನ್ನು ಮೊದಲ ಬಾರಿಗೆ ದುಬೈಗೆ ರಫ್ತು ಮಾಡಲಾಗಿದೆ. ಸಂಘಟಿತ ಸೈಬರ್ ವಂಚನೆ ಜಾಲವನ್ನು ಭೇದಿಸಿರುವ ದೆಹಲಿ ಪೊಲೀಸರು ಈ ಸಂಬಂಧ 9 ಮಂದಿಯನ್ನು ಬಂಧಿಸಿದ್ದಾರೆ. ಆರೋಪಿಗಳು ಮೀರತ್, ಗಾಜಿಯಾಬಾದ್ ಮತ್ತು ಜೈಪುರದಿಂದ ವಂಚನೆ ನಡೆಸುತ್ತಿದ್ದರು ಎಂದು ಕೇಂದ್ರ ದೆಹಲಿ ಉಪ ಪೊಲೀಸ್ ಆಯುಕ್ತ ರೋಹಿತ್ ರಾಜ್ಜೀರ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಪ್ರೇಮ ನಿನಾದವನ್ನ ಶುರು ಮಾಡೋಣ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅಜಯ್ ಮಂಜುನಾಥ್. ಪ್ರೇಮ ನಿನಾದದಲ್ಲಿ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಇವತ್ತು. ಏನು ವಿಚಾರ ಅನ್ನೋದಾದ್ರೆ, ಇತ್ತೀಚೆಗೆ ಎಲ್ಲ ಕಡೆ ಕೇಳಿ ಬರ್ತಾ ಇರುವಂತಹ ಎರಡು ಪದಗಳು, ರೆಡ್ ಫ್ಲಾಗ್ ಮತ್ತೆ ಗ್ರೀನ್ ಫ್ಲಾಗ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ಅವನು ರೆಡ್ ಫ್ಲಾಗು, ಅವಳು ಗ್ರೀನ್ ಫ್ಲಾಗು, ಇದು ದೊಡ್ಡ ರೆಡ್ ಫ್ಲಾಗು, ಅದು ಅಲ್ಟಿಮೇಟ್ ಗ್ರೀನ್ ಫ್ಲಾಗ್ ಅಂತ ಒಂದಷ್ಟು ರೀಲ್ಸ್ಗಳನ್ನ ಪೋಸ್ಟ್ಗಳನ್ನ ನೋಡ್ತಾನೆ ಇರ್ತೀವಿ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತನ ಕಾಲದಲ್ಲೂ ಈ ಪದಗಳು ಇದ್ವಾ? ನಮ್ಮ ಅಜ್ಜ ಅಜ್ಜಿ ಮದುವೆ ಆದಾಗ ಯಾರಾದರೂ ಈ ಹುಡುಗ ಗ್ರೀನ್ ಫ್ಲಾಗು, ಈ ಹುಡುಗಿ ರೆಡ್ ಫ್ಲಾಗು ಅಂತ ಹೇಳಿದ್ರ? ಇಲ್ಲ. ಆ ಕಾಲದಲ್ಲಿ ಪ್ರೀತಿಯಲ್ಲಿ ಒಳ್ಳೇದು ಕೆಟ್ಟು, ಹಾಗಾದ್ರೆ ಆ ಕಾಲದಲ್ಲಿ ಪ್ರೀತಿಯಲ್ಲಿ ಒಳ್ಳೇದು ಕೆಟ್ಟದ್ದು ಅನ್ನೋದು ಇರಲಿಲ್ವಾ? ತುಂಬಾ ಇತ್ತು.

ರೆಡ್ ಫ್ಲಾಗ್ ಅಂದ್ರೇನು, ಗ್ರೀನ್ ಫ್ಲಾಗ್ ಅಂದ್ರೇನು, ಇತ್ತೀಚೆಗೆ ಲವಲ್ಲಿ ರೆಡ್ ಮತ್ತೆ ಗ್ರೀನ್ ಫ್ಲಾಗ್ಗಳು ಬಹಳಷ್ಟು ಸದ್ ಮಾಡ್ತಾ ಇದೆ. ಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಬರೋ ಎಲ್ಲ ರೀಲ್ಗಳಲ್ಲೂ ರೆಡ್ ಫ್ಲಾಗ್ ಅವನು, ಗ್ರೀನ್ ಫ್ಲಾಗ್ ಇವಳು, ಗ್ರೀನ್ ಫಾರೆಸ್ಟ್ ಅವನು, ರೆಡ್ ಫಾರೆಸ್ಟ್ ಅಂತೆಲ್ಲ ಬರ್ತಾ ಇರುತ್ತೆ. ಏನು ಈ ರೆಡ್ ಗ್ರೀನ್ಗಳ ಫ್ಲಾಗು? ನಾವಿವತ್ತು ರೆಡ್ ಫ್ಲಾಗು, ಗ್ರೀನ್ ಫ್ಲಾಗು ಅನ್ನೋ ಪದಗಳನ್ನ ತುಂಬಾ ಸುಲಭವಾಗಿ ಬಳಸ್ತಾ ಇದ್ದೀವಿ. ಆದರೆ ಈ ಪದ ಇಲ್ಲದ ಕಾಲದಲ್ಲಿ ಜನರಿಗೆ ತಮ್ಮ ರಿಲೇಷನ್ಶಿಪ್ನಲ್ಲಿ ಸರಿ ತಪ್ಪು ಅನ್ನೋದು ಗೊತ್ತಿರಲಿಲ್ವಾ? ಸೊ ರೆಡ್ ಮತ್ತೆ ಗ್ರೀನ್ ಅನ್ನೋ ಫ್ಲಾಗನ್ನು ಸಂಬಂಧಗಳಲ್ಲಿ, ಪ್ರೀತಿಯಲ್ಲಿ ಸರಿ ತಪ್ಪನ್ನ ಗುರುತಿಸೋದಕ್ಕೆ ಯೂಸ್ ಮಾಡ್ತಾರೆ ಅಂತ ಒಂದು ಹಿಂಟ್ ಇದು. ಸೊ ಯಾರ್ಯಾರು ಏನೇನು ಹೇಳಿದ್ದಾರೆ ಈ ವಿಚಾರದ ಬಗ್ಗೆ ನೋಡೋಣ. ಶೋಭಾ ಚೆನ್ನಾಗಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ, ಗೌರವಿಸ್ತಾ, ಒಬ್ಬರ ಏಳಿಗೆಗೆ ಮತ್ತೊಬ್ರು ಸಂತೋಷ ಪಡ್ತಾ, ಸ್ವಾರ್ಥವಿಲ್ಲದೆ ಬದುಕೋದು ಬಹುಶಃ ಗ್ರೀನ್ ಫ್ಲಾಗ್ ಇರಬಹುದು. ಈಗೋ ಕೋಪ, ಜಗಳಗಳು, ಪ್ರೀತಿಯಲ್ಲಿ ರೆಡ್ ಫ್ಲಾಗ್ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಗೊತ್ತಿಲ್ಲ ಕಣ್ರಿ ನನಗೆ, ರೆಡ್ ಫ್ಲಾಗ್ ಅಂದ್ರೇನು, ಗ್ರೀನ್ ಫ್ಲಾಗ್ ಅಂದ್ರೇನು ಅಂತ ನೀವು ಹೇಳಿದ ಮೇಲೆ ಆಶ್ಚರ್ಯದಿಂದ ಕೇಳ್ತಾ ಇದ್ದೀನಿ. ಖಂಡಿತ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನೀವು ಹೇಳಿ ತಿಳ್ಕೊತೀನಿ ಅಂತ ವಾಣಿಶ್ ಅವರು ಧಾರವಾಡದಿಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಎಸ್, ಖಂಡಿತ ಹೇಳೋಣ. ರೆಡ್ ಫ್ಲಾಗ್, ಗ್ರೀನ್ ಫ್ಲಾಗ್, ಇದು ಕಲರ್ ಅಲ್ಲೇ ಸೂಚಿಸ್ತಾ ಇದೆ. ರೆಡ್ ಈಸ್ ಬ್ಯಾಡ್, ಗ್ರೀನ್ ಈಸ್ ಗುಡ್ ಅಂತ. ಯಾರಾದರೂ ತಮ್ಮ ಪಾರ್ಟ್ನರ್ನ ಪ್ರತಿಯೊಂದು ವಿಚಾರದಲ್ಲೂ ಅನುಮಾನಿಸ್ತಾ ಇದ್ದಾರೆ, ಅನುಮಾನ ಪಡ್ತಾ ಇದ್ದಾರೆ ಅಂತ ಹೇಳೋದನ್ನ ಇವತ್ತು ಆ ರೀತಿಯ ಅನುಮಾನ ಪಡೋದು, ಒಂದಷ್ಟು ಏನು ಅಬ್ಯೂಸ್ ಮಾಡೋದು, ಈ ರೀತಿಯ ವರ್ತನೆಗಳಿಗೆ, ಈ ರೀತಿ ಬಿಹೇವಿಯರ್ಗೆ ರೆಡ್ ಫ್ಲಾಗ್ ಅನ್ನೋ ಲೇಬಲ್ ಬಂದಿದೆ ಇವಾಗ. ಯಾರಾದರೂ ತಮ್ಮ ಪಾರ್ಟ್ನರ್ನ ಫೋನ್ ಚೆಕ್ ಮಾಡಬೇಕು, ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ನೋಡಬೇಕು, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೋಬೇಕು, ಈ ರೀತಿ ಎಲ್ಲ ತುಂಬ ಪೊಸೆಸಿವ್ ಆಗಿರುವಂಥ ಈ ಕಂಟ್ರೋಲಿಂಗ್ ಬಿಹೇವಿಯರನ್ನು ಕೂಡ ರೆಡ್ ಫ್ಲಾಗ್ ಅಂತ ಹೇಳ್ತಾರೆ. ಈ ರೀತಿ ಪೊಸೆಸಿವ್ ಇರಲಿಲ್ವಾ ಪ್ರೀತಿಸೋರ ಮೇಲೆ ಹಳೆ ಕಾಲದಲ್ಲಿ ಅಂತ ಕೇಳೋದಾದರೆ, ಆಬ್ವಿಯಸ್ಲಿ ಅಷ್ಟೇ ಪೊಸೆಸಿವ್ ಇದ್ರು. ಬಟ್ ಆ ಕಾಲದಲ್ಲಿ ನಾವು ಈ ರೆಡ್ ಫ್ಲಾಗು, ಗ್ರೀನ್ ಫ್ಲಾಗು ಅನ್ನೋ ಪದಗಳನ್ನ ಬಳಸ್ತಾ ಇರಲ್ಲ, ಇವಾಗ ಬಳಸ್ತಾ ಇದ್ದೀವಿ ಅಷ್ಟೇ. ಇನ್ನು ಗ್ರೀನ್ ಫ್ಲಾಗ್ ಅಂದರೆ ಏನು? ಕೇರ್ ಮಾಡೋದು, ಸಪೋರ್ಟ್ ಮಾಡೋದು, ಎಲ್ಲದರಲ್ಲೂ ಅರ್ಥ ಮಾಡ್ಕೊಳ್ಳೋದು. ಸರಿ, ಈ ಒಂದಷ್ಟು ಒಳ್ಳೆಯ ಗುಣಗಳಿಗೆ ಗ್ರೀನ್ ಫ್ಲಾಗನ್ನು ಫ್ಲಾಗ್ ಇದೆ ಹೆಸರಿದೆ. ಅಷ್ಟಕ್ಕೂ ಎಲ್ಲಿಂದ ಹುಟ್ಕೋತು ಈ ಪದಗಳು, ಹೇಗೆ ಬಂತು, ಮುಂಚೆ ಎಲ್ಲಿ ಬಳಸ್ತಾ ಇದ್ರು ಈ ರೆಡ್ ಮತ್ತು ಗ್ರೀನ್ ಫ್ಲಾಗ್ ಅನ್ನೋ ಪದಗಳನ್ನ, ಪ್ರೀತಿಗೆ ಹೇಗೆ ಬಂತು ತಿಳ್ಕೊಳ್ಳೋಣ ಈ ಒಂದು ಗೀತೆಯ ನಂತರ. ಮತ್ತೊಂದು ಬ್ಯೂಟಿಫುಲ್ ಗೀತೆ ನಿಮಗಾಗಿ ಕೇಳಿ, ಎಂಜಾಯ್ ಮಾಡಿ.

ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮಂಜುನಾಥ್, ನಾನಂತೂ ಇದೇ ಮೊದಲನೇ ಬಾರಿ ಕೇಳ್ತಾ ಇರೋದು ಈ ಥರನೂ ಪ್ರೀತಿಲಿ ಇದೆಯಾ ಅಂತ. ನೇರಲಗುಂದಿಯಿಂದ ಚಂದ್ರಿಕಾ ಜಗನ್ನಾಥ್ ಅವ್ರು ಕೇಳ್ತಾ ಇದಾರೆ. ನಮ್ಗಂತೂ ಗೊತ್ತಿಲ್ಲಪ್ಪ, ನಮಗೆ ನಮ್ಮ ಮನೆ ಹಿರಿಯರು ಆಯ್ಕೆ ಮಾಡ್ತಾರೆ, ಅದ್ರ ಆಮೇಲೆ ಹೆಸರು ಜಾತಕ ಕೊಡ್ತದ ನೋಡ್ತಾರೆ, ಚಪ್ರ ಹಾಕ್ಸೋದೆ, ಅಕ್ಷತೆ ಹಾಕ್ಸೋದೆ, ಹಾರೈಸೋದೆ ಅಂತ ಅನುಷ್ ಅವ್ರು ಹೇಳ್ತಾ ಇದಾರೆ. ಸರಿ, ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ರೆಡ್ ಫ್ಲಾಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಸೋಷಿಯಲ್ ಮೀಡಿಯಾ ಕೊಟ್ಟಿದ್ದ? ಇದಕ್ಕೆ ಉತ್ತರ ಅಲ್ಲ, ಅಲ್ಲ ಅನ್ನೋ. ರೆಡ್ ಫ್ಲಾಗ್ ಅನ್ನೋ ಪದ ಪ್ರೀತಿಗೋಸ್ಕರ ಹುಟ್ಟಿದ್ದಲ್ಲ. ರೆಡ್ ಫ್ಲಾಗ್ ಅನ್ನೋದು ಬಹಳ ಹಿಂದಿನಿಂದನೂ ವಾರ್ನಿಂಗು, ಡೇಂಜರು, ಕಾಷನ್, ಎಚ್ಚರದಿಂದಿರಿ ಅನ್ನೋ ಅರ್ಥದಲ್ಲಿ ಬಳಸಲಾಗ್ತಾ ಇತ್ತು. ಯುದ್ಧಗಳಲ್ಲಿ, ಸಮುದ್ರಯಾನದಲ್ಲಿ, ವಿವಿಧ ರೀತಿಯ ಸಿಗ್ನಲಿಂಗ್ ವ್ಯವಸ್ಥೆಗಳಲ್ಲಿ ಕೆಂಪು ಧ್ವಜನ ಎಚ್ಚರಿಕೆ ನೀಡೋದಕ್ಕೆ ಬಳಸ್ತಾ ಇದ್ರು. ಅದಾದ್ಮೇಲೆ ರೆಡ್ ಫ್ಲಾಗ್ ಅನ್ನೋದು ಸಾಮಾನ್ಯವಾಗಿ ಯಾವುದಾದ್ರೂ ಅಪಾಯದ ಸೂಚನೆ ಅನ್ನೋದಕ್ಕೆ ಮೆಟಫರ್ ಆಗಿ ಬಳಸೋದಕ್ಕೆ ಶುರು ಮಾಡ್ತಾರೆ. ಕನಿಷ್ಠ 1700ರ ದಶಕದವರೆಗೂ ನಾವು ಇದನ್ನ ಏನೋ ಹೆಜ್ಜೆಗಳನ್ನ ಹಿಂದೆ ಹಾಕೋತಾ ಹೋಗ್ತಾ ನೋಡಬಹುದು, ಈ ರೆಡ್ ಫ್ಲಾಗ್ ಅನ್ನ ಬಳಸ್ತಾ ಇದ್ರು ಅಂತ. ಈಗ ಪ್ರಶ್ನೆ ಹುಟ್ಟುತ್ತೆ, ಏನೋ ಅದೇನೋ ಸಿಗ್ನಲ್ ಅಲ್ಲಿ ಬಳಸ್ತಾ ಇದ್ರು ಮಂಜುನಾಥ್, ಈ ಲವ್ ಶೋ ಅಲ್ಲಿ ಬಂದು ಲವ್ ಅಲ್ಲಿ ಯಾಕೆ ರೆಡ್ ಫ್ಲಾಗು ಗ್ರೀನ್ ಫ್ಲಾಗು ಅಂತ ಇದ್ದೀರಾ ಅಂತ. ಎಸ್, ನನ್ನ ಬಾಯ್ ಫ್ರೆಂಡ್ ಒಂದು ರೆಡ್ ಫ್ಲಾಗು, ಗರ್ಲ್ ಫ್ರೆಂಡು ಗ್ರೀನ್ ಫ್ಲಾಗು, ಅವಳು ಗ್ರೀನ್ ಫ್ಲಾಗು, ಈ ರೀತಿಯಲ್ಲಿ ರಿಲೇಶನ್ಶಿಪ್ಗೆ ಬಳಸೋ ಭಾಷೆ ಯಾವಾಗ ಪಾಪ್ಯುಲರ್ ಆಯಿತು, ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆದಾಗ ಈ ಭಾಷೆ ಬಂತು. ಅಂದರೆ ಏನು, ಒಂದು ಹಳೆಯ ವಾರ್ನಿಂಗ್ ಸಿಂಬಲನ್ನು ತಗೊಂಡು ಅದನ್ನೇ ಮನುಷ್ಯರ ಬಿಹೇವಿಯರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಳಸೋದಕ್ಕೆ ಶುರು ಮಾಡಿದ್ವಿ. ಯಾರಾದರೂ ಸುಳ್ಳು ಹೇಳ್ತಾ ಇದ್ದಾರೆ, ಪ್ರೀತಿಲಿ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದರೆ ಏನು, ಅದು ಒಂದು ವಾರ್ನಿಂಗ್ ಸನ್ ಇದ್ದ ಹಾಗೆ ಅಲ್ವಾ? ಯಾರಾದರೂ ನಮ್ಮನ್ನು ಗೌರವಿಸ್ತಾ ಇದ್ದಾರೆ, ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ, ನಾವು ಹಾಕ್ಕೊಂಡಿರೋ ಒಂದಷ್ಟು ಬೌಂಡ್ರೀಸ್ಗಳನ್ನು ದಾಟಿ ಬರ್ತಿಲ್ಲ ಅಂದರೆ ಅದು ಪಾಸಿಟಿವ್ ಸೈನು. ಅದಕ್ಕೆ ಈ ರೆಡ್ ಫ್ಲಾಗ್ ಮತ್ತು ಗ್ರೀನ್ ಫ್ಲಾಗ್ ಅನ್ನೋ ಕಲರ್ಫುಲ್ ಭಾಷೆ ಸಿಗುತ್ತೆ. ಗ್ರೀನ್ ಫ್ಲಾಗ್ ಕೂಡ ರೆಡ್ ಫ್ಲಾಗ್ಗೆ ವಿರುದ್ಧವಾಗಿ ಬೆಳೆದಂಥ ಪದ. ಗ್ರೀನ್ ಅಂದರೆ ಗೋ, ಪ್ರೊಸೀಡೋ, ಪಾಸಿಟಿವ್ ಸಿಗ್ನಲ್ ಅನ್ನೋ ಅರ್ಥ ಬಹಳ ಹಿಂದಿನಿಂದನೇ ಇದೆ. ಆದರೆ ರಿಲೇಷನ್ಶಿಪ್ನಲ್ಲಿ ಒಳ್ಳೆಯ ಗುಣಗಳನ್ನು ಸೂಚಿಸೋದಕ್ಕೆ, ಸಂಬಂಧಗಳಲ್ಲಿ ಪ್ರೀತಿಲಿ ಒಳ್ಳೆಯ ಅಂಶಗಳನ್ನು ಸೂಚಿಸೋದಕ್ಕೆ ಗ್ರೀನ್

ಫ್ಲಾಗ್ ಅನ್ನ ಬಳಸೋ ಪದ್ಧತಿ ಇತ್ತೀಚೆಗೆ ಬಂದಿರುವಂಥದ್ದು. ರಿಲೇಷನ್ಶಿಪ್ ಕಾಂಟೆಕ್ಸ್ಟ್ ನಲ್ಲಿ ಇದರ ಆರಂಭನ ಉದಾಹರಣೆಗೆ 2013 ಒಬ್ಬ ಲಿಂಗ್ವಿಸ್ಟ್ಗಳು ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಬಹುದು. ಈಗ ಒಂದು ಪ್ರಶ್ನೆ ಮೂಡುತ್ತೆ, ಹಾಗಾದ್ರೆ ನಮ್ಮ ಅಜ್ಜ ಅಜ್ಜರ ಕಾಲದಲ್ಲಿ ಗ್ರೀನ್ ಫ್ಲಾಗು ರೆಡ್ ಫ್ಲಾಗ್ ಅನ್ನೋದು ಇರಲಿಲ್ವಾ? ಆಬ್ವಿಯಸ್ಲಿ ಇತ್ತು ಈ ಗ್ರೀನ್ ಫ್ಲಾಗು ರೆಡ್ ಫ್ಲಾಗ್ ಅನ್ನೋದು, ಬಟ್ ಹೆಸರೊಂದು ಇರಲಿಲ್ಲ. ಅವನು ಒಳ್ಳೆ ಹುಡುಗ ಅಂತ ಹೇಳ್ತಾ ಇದ್ರು, ಅವಳು ತುಂಬ ಅರ್ಥ ಮಾಡ್ಕೋತಾಳೆ ಅಂತ ಹೇಳ್ತಿದ್ರೆ ಹೊರತು ಈ ಒಳ್ಳೆ ಅಂಶಗಳಿಗೆ ಗ್ರೀನ್ ಫ್ಲಾಗ್ ಅಂತ ಅವರಂತೂ ಹೆಸರು ಕೊಟ್ಟಿರಲಿಲ್ಲ ಅಲ್ವಾ? ಅವನ್ ಮಾತುಳಿಸ್ಕೋತಾನೆ ಅಂತ ಹೇಳ್ತಾ ಇದ್ವಿ, ಅದೇ ಗ್ರೀನ್ ಫ್ಲಾಗು. ಹಾಗೇನೆ ಅವನು ಅನುಮಾನ ಪಡ್ತಾನೆ, ತುಂಬ ಕಂಟ್ರೋಲ್ ಮಾಡ್ತಾನೆ, ಯಾರ ಮಾತನ್ನು ಕೇಳಲ್ಲ, ಅವಳಿಗೆ ಗೌರವ ಕೊಡೋದಿಲ್ಲ ಅಂತ ಜನರೆಲ್ಲ ಮಾತಾಡ್ಕೋತಾ ಇದ್ರು. ಈ ಥರ ಮಾತಾಡ್ಕೋತಾ ಇದ್ರೆ ಹೊರತು ಅವನು ರೆಡ್ ಫ್ಲಾಗ್ ಅಂತ ಯಾರು ಮಾತಾಡ್ತಿರ್ಲಿಲ್ಲ. ಹಾಗಾಗಿ ಇವತ್ತಿನ ನಮ್ಮ ಶೋನ ಒಂದು ಬ್ಯೂಟಿಫುಲ್ ವಿಚಾರ ಇದೆ, ರೆಡ್ ಫ್ಲಾಗು ಗ್ರೀನ್ ಫ್ಲಾಗ್ದು. ರೆಡ್ ಫ್ಲಾಗ್ ಮತ್ತು ಗ್ರೀನ್ ಫ್ಲಾಗು ಪ್ರೀತಿಯಲ್ಲಿ ಹೊಸದಾಗಿ ಹುಟ್ಟಿರುವಂಥ ವಿಷಯಗಳೆಲ್ಲ ಪ್ರೀತಿಯಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಗುರುತಿಸುವಂಥ ಹಳೆಯ ರೀತಿಯ ಒಂದು ಪದ್ಧತಿ ಅನ್ಬೋದು. ಈಗ ಅದು ಟ್ರೆಂಡ್ ಆಗಿದೆ ಅಷ್ಟೆ, ಹೊಸದಾಗಿದೆ ಅದಕ್ಕೆ ನಾವು ಕೊಟ್ಟಿರೋ ಹೆಸರು. ಮೊದಲು ಜನರು ಬಿಹೇವಿಯರನ್ನು ನೋಡ್ತಾ ಇದ್ರು, ಇವತ್ತು ನಾವು ಆ ಬಿಹೇವಿಯರ್ಗೆ ಲೇಬಲನ್ನು ಕೊಟ್ಟಿದ್ವಿ. ನಿಮ್ಮ ಪ್ರಕಾರ ಪ್ರೀತಿಯಲ್ಲಿ ಯಾವುದು ಗ್ರೀನ್ ಫ್ಲಾಗು, ಯಾವುದು ರೆಡ್ ಫ್ಲಾಗು, ಗ್ರೀನ್ ಫ್ಲಾಗಲ್ಲಿ ಯಾವ ಅಂಶ ಇರುತ್ತೆ, ರೆಡ್ ಫ್ಲಾಗಲ್ಲಿ ಯಾವುದು ಅಂಶ ಇರುತ್ತೆ, ನನ್ನ ಜೊತೆ ಹಂಚ್ಕೊಳ್ಳಿ. ವಾಟ್ಸಪ್ ಸಂಖ್ಯೆ 9483091029.

ಒಂದು ಕಾಲದಲ್ಲಿ ಲವ್ಗೆ ರಿಲೇಷನ್ಶಿಪ್ಗೆ ಅಡ್ವೈಸ್ ಬೇಕು ಅಂದರೆ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ವಿ, ಹಿರಿಯರ ಬಳಿ ಕೇಳ್ತಾ ಇದ್ವಿ, ಯಾವುದಾದ್ರೂ ಮ್ಯಾಗ್ಝಿನಲ್ಲಿ ಏನಾದರೂ ಆರ್ಟಿಕಲ್ಸ್ ಇದ್ರೆ ಓದ್ತಾ ಇದ್ವಿ. ಆದರೆ ಇವತ್ತು ಒಂದೇ ಒಂದು ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂದರೆ ಸಾಕು, ಫೋನ್ ತಗೋತೀವಿ, ಸರ್ಚ್ ಮಾಡ್ತೀವಿ, ವಿಡಿಯೋ ನೋಡ್ತೀವಿ, ಪಾಡ್ಕಾಸ್ಟ್ ಕೇಳ್ತೀವಿ, ರೀಲ್ಸ್ ನೋಡ್ತೀವಿ, ಅಲ್ಲಿಂದಾನೇ ಈ ರೆಡ್ ಫ್ಲಾಗು ಗ್ರೀನ್ ಫ್ಲಾಗು ಟಾಕ್ಸಿಕ್ಕು ನಾರ್ಸಿಸಿಸ್ಟು ಬೌಂಡ್ರೀಸು ಎಮೋಷ್ನಲ್ ಅವೈಲೇಬಿಲಿಟಿ ಅನ್ನೋ ಪದಗಳು ನಮ್ಮ ಎವ್ರಿಡೇ ಲ್ಯಾಂಗ್ವೇಜ್ ಆಗಿ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಒಂದು ಇಂಟ್ರೆಸ್ಟಿಂಗ್ ಕೆಲಸನೂ ಕೂಡ ಮಾಡಿದೆ, ಅದು ರಿಲೇಷನ್ಶಿಪ್ ಪ್ರಾಬ್ಲಮನ್ನು ಪ್ರೈವೇಟ್ ರೂಮಿಂದ ಪಬ್ಲಿಕ್ ಕಾನ್ವರ್ಸೇಷನಿಗೆ ತಂದುಬಿಟ್ಟಿದೆ. ಹಿಂದೆ ನನ್ನ ರಿಲೇಷನ್ಶಿಪ್ಪಲ್ಲಿ ಈ ಥರ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ಹಲವಾರು ಜನ ಹಿಂಜರಿತಾ ಇದ್ರು. ಇವತ್ತು ಅದೇ ವಿಷಯದ ಬಗ್ಗೆ ಸಾವಿರಾರು ಜನ ಓಪನ್ ಆಗಿ ಮಾತಾಡ್ಕೋತಾ ಇದ್ದಾರೆ. ಇದರಲ್ಲಿ ಒಂದು ದೊಡ್ಡ ಪಾಸಿಟಿವ್ ಸೈನ್ ಏನು ಅಂದರೆ, ಯಾರಾದರೂ ಡಿಸ್ರೆಸ್ಪೆಕ್ಟ್ ಅಗೌರವ ಅನುಭವಿಸ್ತಾ ಇದ್ರೆ, ಮ್ಯಾನಿಪುಲೇಷನ್ ಎದುರಿಸ್ತಾ ಇದ್ರೆ, ಅನ್ಹೆಲ್ತಿ ರಿಲೇಷನ್ಶಿಪ್ಪಲ್ಲಿ ಸಿಕ್ಕಾಕೊಂಡಿದ್ರೆ, ಅದನ್ನು ಗುರುತಿಸೋದಕ್ಕೆ ಅವರಿಗೆ ಒಂದು ಭಾಷೆ ಸಿಕ್ಕಿದೆ ಅನ್ನಬಹುದು. ಆದರೆ ಇನ್ನೊಂದು ಸೈಡ್ ಕೂಡ ಇದೆ. ಒಂದು 30 ನಿಮಿಷದ ರೀಲ್ ನೋಡಿ ನಮ್ಮ ಪಾರ್ಟ್ನರ್ ಬಿಹೇವಿಯರಿಗೆ ರೆಡ್ ಫ್ಲಾಗಾ ಗ್ರೀನ್ ಫ್ಲಾಗಾ ಅಂತ ಲೇಬಲ್ ಹಾಕೋದು ಸರಿನಾ? ಪ್ರತಿ ಬಾರಿ ಲೇಟಾಗಿ ರಿಪ್ಲೈ ಮಾಡಿದ್ರೆ ಅದು ರೆಡ್ ಫ್ಲಾಗಾ? ಪ್ರತಿ ಬಾರಿ ಎಲ್ಲ ವಿಷಯಕ್ಕೂ ಒಪ್ಕೊಳ್ತಾ ಇದ್ರೆ ಅದು ಟಾಕ್ಸಿಕ್ಕಾ? ಪ್ರತಿ ಆರ್ಗ್ಯುಮೆಂಟ್ ಆದರೆ ಅನ್ಹೆಲ್ತಿ ರಿಲೇಷನ್ಶಿಪ್ಪಾ? ಖಂಡಿತ ಅಲ್ಲ. ಸೋಷಿಯಲ್ ಮೀಡಿಯಾ ನಮಗೆ ವೊಕ್ಯಾಬ್ಯುಲರಿನ ಕೊಡಬಹುದು, ಆದರೆ ಕಾಂಟೆಕ್ಸ್ಟ್ ಅನ್ನೋದನ್ನು ಕೊಡೋದಿಲ್ಲ. ಒಂದು ರಿಲೇಷನ್ಶಿಪ್ನ ಸಂಪೂರ್ಣ ಕಥೆ ಗೊತ್ತಿಲ್ಲದೆ ಒಂದು ಬಿಹೇವಿಯರ್ ನೋಡಿ ತೀರ್ಪು ಕೊಡೋದು ಅಪಾಯ. ಹಾಗಾಗಿ ಸೋಷಿಯಲ್ ಮೀಡಿಯಾ ನಮಗೆ ಸೈನನ್ನು ಗುರುತಿಸೋದಕ್ಕೆ ಕಲಿಸ್ಕೊಡ್ಲಿ, ಆದರೆ ರಿಲೇಷನ್ಶಿಪ್ನ ಫೈನಲ್ ಡಿಸಿಷನ್ನ ನಮ್ಮ ಬುದ್ಧಿ ಮತ್ತು ನಮ್ಮ ಅನುಭವ ತಗೊಳ್ಳಿ ಅಲ್ವಾ? ಏನಂತೀರಾ?

ಸೊ ಈಗ ನಿಮ್ಗೆ ರೆಡ್ ಫ್ಲಾಗ್ ಅಂದ್ರೇನು, ಗ್ರೀನ್ ಫ್ಲಾಗ್ ಅಂದ್ರೇನು, ರೆಡ್ ಫ್ಲಾಗ್ ವ್ಯಕ್ತಿಯಲ್ಲಿರುವಂತಹ ಅಂಶಗಳೇನು, ಗ್ರೀನ್ ಫ್ಲಾಗ್ ವ್ಯಕ್ತಿಯಲ್ಲಿರುವ ಅಂಶಗಳೇನು ಅಂತ ಗೊತ್ತಾಯ್ತು. ಇನ್ ಮುಂದೆ ನೀವು ಕೂಡ ಒಬ್ಬ ವ್ಯಕ್ತಿ ರೆಡ್ ಫ್ಲಾಗ್, ಒಬ್ಬ ವ್ಯಕ್ತಿ ಗ್ರೀನ್ ಫ್ಲಾಗ್ ಅಂತ ನೀವು ಡಿಸ್ಕ್ರೈಬ್ ಮಾಡಬಹುದು ಅಲ್ವಾ, ಈ ಲೇಬಲ್ಗಳನ್ನ ಕೊಡಬಹುದು ಅಲ್ವಾ. ಇವತ್ತು ಸೆಲ್ಫ್ ಲವ್, ಸೆಲ್ಫ್ ರೆಸ್ಪೆಕ್ಟು, ಬೌಂಡ್ರೀಸ್ಗಳು ಅನ್ನೋ ಪದಗಳು ತುಂಬಾ ಪಾಪ್ಯುಲರ್. ಇದು ಕೂಡ ರಿಲೇಶನ್ಶಿಪ್ ಲ್ಯಾಂಗ್ವೇಜ್ನ ಎವಲ್ಯೂಷನ್ ಅಲ್ಲಿ ಬಂದಂತಹ ದೊಡ್ಡ ಬದಲಾವಣೆ ಅನ್ಬಹುದು. ಹಿಂದೆ ಅನೇಕ ಸಂಬಂಧಗಳಲ್ಲಿ, ಪ್ರೀತಿಯಲ್ಲಿ ಒಂದು ಕಾಮನ್ ನಂಬಿಕೆ ಇತ್ತು. ಏನು? ಪ್ರೀತಿ ಅಂದರೆ ಸ್ಯಾಕ್ರಿಫೈಸು, ತ್ಯಾಗ ಮಾಡೋದು. ಪ್ರೀತಿ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಪ್ರೀತಿ ಅಂದರೆ ನಮ್ಮ ಸಂತೋಷಕ್ಕಿಂತ ನಮ್ಮ ಪಾರ್ಟ್ನರ್ ಸಂತೋಷ ತುಂಬ ಮುಖ್ಯ ಅಂತ. ಇದರಲ್ಲೂ ಸತ್ಯ ಇದೆ, ಪ್ರೀತಿಯಲ್ಲಿ ಕಾಂಪ್ರಮೈಸ್ ಬೇಕು. ಆದರೆ ಕಾಂಪ್ರಮೈಸ್ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಳ್ಳೋದ್ರ ನಡುವೆ ಒಂದು ದೊಡ್ಡ ಡಿಫ್ರೆನ್ಸ್ ಇದೆ ಅಲ್ವಾ. ಈಗಿನ ಪೀಳಿಗೆಯ ಜನರೇಷನ್ನು ಆ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ತಾ ಇದೆ. ನನ್ನನ್ನು ಪ್ರೀತಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಜೊತೆಗೆ ನನ್ನನ್ನು ಗೌರವಿಸ್ತೀಯಾ ಅನ್ನೋ ಪ್ರಶ್ನೆ ಕೂಡ ಆ್ಯಡ್ ಆಗಿದೆ. ಪ್ರೀತಿಸೋದೊಂದು ಮಾತ್ರ ಮುಖ್ಯ ಅಲ್ಲ, ಅಲ್ಲಿ ಗೌರವ ಕೂಡ ಇರಬೇಕು ಅಲ್ವಾ ಸಂಬಂಧಗಳಲ್ಲಿ. ಇದು ದೊಡ್ಡ ಎವಲ್ಯೂಷನ್ ಅನ್ನಬಹುದು. ಯಾರಾದರೂ ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಹೇಳಬಹುದು, ಆದರೆ ನಿಮ್ಮ ಮಾತು ಕೇಳ್ತಾರಾ? ನಿಮ್ಮ ಬೌಂಡ್ರೀಸ್ಗಳು, ನೀವು ಹಾಕ್ಕೊಂಡಿರುವಂಥ ಗಡಿಗಳು, ಸರಹದ್ದು ಇವನ್ನೆಲ್ಲ ಗೌರವಿಸ್ತಾರಾ? ನಿಮ್ಮ ಕನಸುಗಳಿಗೆ ಸಪೋರ್ಟ್ ಮಾಡ್ತಾರಾ? ನೀವು ಆಗಲ್ಲ ನೋ ಅಂತ ಯಾವುದಾದ್ರೂ ಒಂದು ಮಾತು ಹೇಳಿದ್ರೆ ಅದನ್ನು ಗೌರವಿಸ್ತಾರಾ? ಇವೆಲ್ಲ ರಿಲೇಷನ್ಶಿಪ್ನ ಕ್ವಾಲಿಟಿ ಹೇಳುವಂಥ ವಿಷಯಗಳು. ಹಾಗಾಗಿ ರೆಡ್ ಫ್ಲಾಗ್ ಕಾನ್ಸೆಪ್ಟು ಫೇಮಸ್ ಆಗಿರೋದಕ್ಕೆ ಒಂದು ಮುಖ್ಯ ಕಾರಣ ಈ ಸೆಲ್ಫ್ ಅವೇರ್ನೆಸ್, ನಮ್ಮನ್ನು ನಾವು ತಿಳ್ಕೊಂಡಿರುವಂಥ ರೀತಿ ಕೂಡ. ಜನರು ಈಗ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂದರೆ ಸಾಕು ಅಂತ ಯೋಚಿಸ್ತಾ ಇಲ್ಲ. ಈ ರಿಲೇಷನ್ಶಿಪ್ನಲ್ಲಿ ನಾನು ಯಾರು, ನನ್ನ ಸ್ಥಾನ ಏನು, ನನಗೆಷ್ಟು ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಬಹುಶಃ ಇದೇ ಅಲ್ವಾ ಈಗಿನ

ಕಾಲದ ಪ್ರೀತಿಯಲ್ಲಿರುವಂತಹ ಬದಲಾವಣೆ. ಮುಂಚೆ ಎಲ್ಲ ಒಪ್ಕೊಂಡ್ಬಿಡ್ತಿದ್ದೋ, ಅಯ್ಯೋ ಪ್ರೀತಿಸ್ತಾ ಇದೀವಿ ಹಂಗೆ ಹಿಂಗೆ ಗಂಡ ಅಂತ, ಬಟ್ ಈಗ ಅದ್ಯಾವುದು ಮ್ಯಾಟ್ರ್ ಆಗಲ್ಲ ಅಲ್ವಾ. ಇನ್ನೊಂದು ಪ್ರಶ್ನೆ, ರೆಡ್ ಫ್ಲಾಗ್ ಬಗ್ಗೆ ಮಾತಾಡೋದು ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಯಾಕಂದ್ರೆ ಯಾರಾದ್ರೂ ಟಾಕ್ಸಿಕ್ ಆಗಿ ಬಿಹೇವ್ ಮಾಡಿದ್ರೆ ಸ್ಟೋರಿ ಮಾಡಬಹುದು, ವಿಡಿಯೋ ಮಾಡಬಹುದು, ಡಿಸ್ಕಷನ್ ಮಾಡಬಹುದು. ಈಗ ಗೊತ್ತಾಯ್ತು ರೆಡ್ ಫ್ಲಾಗ್ ಅಂದ್ರೆ ಯಾವ್ಯಾವ ಅಂಶಗಳು, ಈ ವ್ಯಕ್ತಿಯಲ್ಲಿ ಇಂಥ ಅಂಶಗಳು ಇರಬಾರ್ದು, ನಾವು ಪ್ರೀತಿಸುವಂಥ ವ್ಯಕ್ತಿ ಕೋಪ ಮಾಡ್ಕೋಬಾರ್ದು ಹಂಗೆ ಹಿಂಗೆ ಅಂತ ಅನ್ಕೊಂಡಿರ್ತೀವಲ್ಲ, ಅದೆಲ್ಲ ರೆಡ್ ಫ್ಲಾಗು. ಓಕೆ, ಅದನ್ನ ಪಕ್ಕಕ್ಕಿಡೋಣ. ಎಲ್ಲ ರೆಡ್ ಫ್ಲಾಗು ಅಂತೀವಿ, ಅಟ್ ದ ಸೇಮ್ ಟೈಮ್ ನಾವು ಗ್ರೀನ್ ಫ್ಲಾಗ್ ಬಗ್ಗೆ ಏನು ಮಾತಾಡೋದಿಲ್ಲ ಅಲ್ವಾ. ಗ್ರೀನ್ ಫ್ಲಾಗ್ ಸ್ವಲ್ಪ ಸೈಲೆಂಟ್ ಆಗಿದೆ. ಒಬ್ಬ ವ್ಯಕ್ತಿ ನಿಮ್ಮ ಮಾತನ್ನ ಸಮಾಧಾನದಿಂದ ಕೇಳ್ತಾರೆ, ನೀವು ಬ್ಯುಸಿ ಇದ್ದಾಗ ನಿಮಗೋಸ್ಕರ ಸ್ಪೇಸ್ ಕೊಡ್ತಾರೆ, ನಿಮಗೋಸ್ಕರ ಕಾಯ್ತಾರೆ, ನಿಮ್ಮ ಸಕ್ಸಸ್ನ ನೋಡಿ ಜೆನ್ಯೂನ್ ಆಗಿ ಖುಷಿ ಪಡ್ತಾರೆ, ನೀವು ತಪ್ಪು ಮಾಡಿದಾಗ ಇನ್ಸಲ್ಟ್ ಮಾಡದೆ ಆ ತಪ್ಪನ್ನು ಅರ್ಥ ಮಾಡಿಸ್ತಾರೆ, ನೀವು ಹಾಕ್ಕೊಂಡಿರೋ ಗಡಿಗಳನ್ನು, ಸರಹದ್ದುಗಳನ್ನು, ಬೌಂಡ್ರೀಸ್ನ ಗೌರವಿಸ್ತಾರೆ, ನಿಮ್ಮ ಹಿಂದೆ ಕೂಡ ನಿಮ್ಮ ಬಗ್ಗೆ ಗೌರವದಿಂದ ಮಾತಾಡ್ತಾರೆ. ಇದೆಲ್ಲ ಗ್ರೀನ್ ಫ್ಲಾಗ್ ವ್ಯಕ್ತಿಯ ಲಕ್ಷಣಗಳು. ಇವೆಲ್ಲ ದೊಡ್ಡ ಗೆಸ್ಚರ್ಸ್ ಅಲ್ಲ, ಆದರೆ ಒಂದು ಹೆಲ್ತಿ ಪ್ರೀತಿಯಲ್ಲಿರಬೇಕಾದಂಥ ಗುಣಗಳು. ಬಹುಶಃ ಅದಕ್ಕೆ ಅನ್ಸುತ್ತೆ ಈ ಗ್ರೀನ್ ಫ್ಲಾಗ್ಗಳು ಅಷ್ಟಾಗಿ ವೈರಲ್ ಆಗೋದಿಲ್ಲ, ಯಾಕಂದರೆ ಡ್ರಾಮಾ ಇರಲ್ಲ, ಕನ್ಫ್ಯೂಷನ್ಗಳೆಲ್ಲ ಇರೋದಿಲ್ಲ, ಜಗಳ ಇರೋದಿಲ್ಲ. ಆದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರತಿದಿನ ಪೀಸ್ಗಿಂತ ದೊಡ್ಡ ಲಕ್ಷುರಿ ಏನಿದೆ ಗೊತ್ತಾ, ನೆಮ್ಮದಿಗಿಂತ ದೊಡ್ಡ ಲಕ್ಷುರಿ. ನಾವು ಕೆಲವೊಮ್ಮೆ ಬಟರ್ಫ್ಲೈಸನ್ನು ಲವ್ ಅಂತ ಭಾವಿಸ್ತೀವಿ, ಅಂದರೆ ಹೊಟ್ಟೆಯೊಳಗೆ ಚಿಟ್ಟೇನ ಬಿಟ್ಟಂಗಾಯ್ತದೆ ಅಂತೀವಲ್ಲ, ಆದರೆ ಬಟರ್ಫ್ಲೈಸು ಎಕ್ಸೈಟ್ಮೆಂಟು, ಪೀಸು ಸೆಕ್ಯೂರಿಟಿ, ಇವೆರಡೂ ಬೇಕು. ಆದರೆ ದೀರ್ಘಕಾಲದ ರಿಲೇಷನ್ಶಿಪ್ನಲ್ಲಿ ಎಕ್ಸೈಟ್ಮೆಂಟ್ ಕಡಿಮೆ ಆದರೂ ಕೂಡ ರೆಸ್ಪೆಕ್ಟ್ ಉಳ್ಕೋಬೇಕು. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ಮೇಲೆ ನೀವು ನಿಮ್ಮನ್ನೇ ಕಳ್ಕೋಬಾರ್ದು, ಬದಲಾಗಿ ನೀವು ನಿಮ್ಮ ಬೆಸ್ಟ್ ವರ್ಷನ್ ಆಗಬೇಕು. ಹಾಗಾಗಿ ನೀವು ಪಾರ್ಟ್ನರಲ್ಲಿ ಗ್ರೀನ್ ಫ್ಲಾಗ್ ಹುಡುಕಬೇಕಾದ್ರೆ ಅವರು ನಿಮಗೆ ಎಷ್ಟು ಎಕ್ಸ್ಪೆನ್ಸಿವ್ ಗಿಫ್ಟ್ಗಳನ್ನ ಕೊಡ್ತಾರೆ ಅಂತ ನೋಡಬೇಡಿ. ಅವ್ರ ಜೊತೆ ಇದ್ದಾಗ ನೀವು ಎಷ್ಟು ಸೇಫ್ ಆಗಿರ್ತೀರಾ, ಎಷ್ಟು ರೆಸ್ಪೆಕ್ಟೆಡ್ ಫೀಲ್ ಆಗ್ತೀರಾ, ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತೀರಾ ಅನ್ನೋದನ್ನು ನೋಡಿ. ಅದು ಬಹುಶಃ ಅತ್ಯಂತ ದೊಡ್ಡ ಗ್ರೀನ್ ಫ್ಲಾಗು.

ಪ್ರೇಮ ನಿನಾದದಲ್ಲಿ ಸಾಕ್ತಾ ಇದ್ದೀವಿ. ಪ್ರೇಮ ನಿನಾದದಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈಗ ಮತ್ತೊಂದು ಪ್ರಶ್ನೆ, ನಿಮ್ಮ ಪಾರ್ಟ್ನರ್ ಒಂದ್ ದಿನ ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಅದು ರೆಡ್ ಫ್ಲಾಗ. ಅವ್ರು ನಿಮ್ ಬರ್ತ್ ಡೇ ಮಾಡಿದ್ರೆ ರೆಡ್ ಫ್ಲಾಗ. ನಿಮ್ ಜೊತೆ ಜಗಳ ಮಾಡಿದ್ರೆ ರೆಡ್ ಫ್ಲಾಗ. ಖಂಡಿತ ಪ್ರತಿಯೊಂದು ತಪ್ಪು ಕೂಡ ರೆಡ್ ಫ್ಲಾಗ್ ಅಲ್ಲ, ಯಾಕಂದ್ರೆ ರಿಲೇಷನ್ಶಿಪ್ ನಲ್ಲಿ ಇಬ್ರು ಹ್ಯೂಮನ್ ಬೀಯಿಂಗ್ಸ್ ಇರ್ತಾರೆ. ಮತ್ತೆ ಮನುಷ್ಯರು ಯಾವತ್ತೂ ಪರ್ಫೆಕ್ಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ತಪ್ಪಾಗಬಹುದು, ಒಂದ್ಸಲ ಕೋಪ ಬರಬಹುದು, ಒಮ್ಮೆ ಮಾತಬಹುದು. ಮುಖ್ಯವಾಗಿ ಅದಾದ್ಮೇಲೆ ಏನಾಗುತ್ತೆ, ಅವರು ತಮ್ಮ ತಪ್ಪನ್ನು ಒಪ್ಕೋತಾರ, ಕ್ಷಮೆ ಕೇಳ್ತಾರ, ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡದೇ ಇರೋದಕ್ಕೆ ಟ್ರೈ ಮಾಡ್ತಾರ, ಅಥವಾ ಪ್ರತಿ ಬಾರಿಯೂ ನಿಮ್ಮನ್ನೇ ಬ್ಲೇಮ್ ಮಾಡ್ತಾರ. ಇಷ್ಟರಲ್ಲೇ ಡಿಫ್ರೆನ್ಸ್ ಇದೆ. ಒಂದು ಮಿಸ್ಟೇಕ್ ಮತ್ತೆ ರಿಪೀಟೆಡ್ ಪ್ಯಾಟ್ರನ್ ಒಂದೇ ಅಲ್ಲ. ಒಂದು ಆರ್ಗ್ಯುಮೆಂಟ್ ಮತ್ತೆ ಕಾನ್ಸ್ಟೆಂಟ್ ಡಿಸ್ರೆಸ್ಪೆಕ್ಟ್ ಒಂದೇ ಅಲ್ಲ. ಪರ್ಸನಲ್ ಸ್ಪೇಸು ಮತ್ತೆ ಎಮೋಷನಲ್ ಡಿಸ್ಟೆನ್ಸು ಒಂದೇ ಅಲ್ಲ. ಜಲಸಿ ಮತ್ತೆ ಕಂಟ್ರೋಲು ಒಂದೇ ಅಲ್ಲ. ಹಾಗಾಗಿ ರಿಲೇಷನ್ಶಿಪ್ ಅಲ್ಲಿ ಲೇಬಲ್ಸ್ಗಳಿಗಿಂತ ಪ್ಯಾಟ್ರನ್ಗಳನ್ನ ಗಮನಿಸೋದು ತುಂಬಾ ಮುಖ್ಯ ಆಗುತ್ತೆ. ಒಂದು ಘಟನೆ ನೋಡಿ ಯಾವತ್ತೂ ಯಾವುದೇ ಡಿಸಿಷನ್ಗೆ ಬರಬಾರದು. ಆದರೆ ಅದೇ ಬಿಹೇವಿಯರ್ನ ಮತ್ತೆ ಮತ್ತೆ ನೀವು ನೋಟಿಸ್ ಮಾಡ್ತಾ ಇದ್ರೆ ಅದನ್ನ ಇಗ್ನೋರ್ ಕೂಡ ಮಾಡಬಾರ್ದು. ಬಿಕಾಸ್ ಪ್ರೀತಿಲಿ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಮುಖ್ಯ ಆಗುತ್ತೆ. ಆದರೆ ಅಂಡರ್ಸ್ಟ್ಯಾಂಡಿಂಗ್ ಹೆಸರಲ್ಲಿ ಎಲ್ಲನೂ ಟಾಲರೇಟ್ ಮಾಡಬೇಕು ಅಂತ ಇಲ್ಲ, ಅದೇ ಬ್ಯಾಲೆನ್ಸು. ರೆಡ್ ಫ್ಲಾಗ್ ಅನ್ನ ಐಡೆಂಟಿಫೈ ಮಾಡೋದು ಅಂದರೆ ಪ್ರತಿಯೊಂದು ತಪ್ಪನ್ನು ಅಪರಾಧ ಅಂತ ಹೇಳೋದಲ್ಲ, ಹಾರ್ಮ್ಫುಲ್ ಪ್ಯಾಟ್ರನ್ ಏನಿದೆ ಅದನ್ನ ಸರಿಯಾದ ಟೈಮ್ಗೆ ಗುರುತಿಸೋದು ಅಷ್ಟೇ. ಒಂದಷ್ಟು ಸಂದೇಶಗಳು ಬಂದಿದೆ, ಸಂದೇಶಗಳತ್ತ ಸಾಗೋಣ. ಶುಭರಾತ್ರಿ, ಒಳ್ಳೊಳ್ಳೆ ಹಾಡುಗಳು, ಒಂದು ಒಳ್ಳೆ ವಿಚಾರ ತಂದಿದ್ದೀರಾ ಅಂತ ಹೇಳ್ತಾ ಇದ್ರೆ ಯಾರು, ಯಶಸ್ವಿನಿ ಗಿರಿಜಮ್ಮ ಅವರು ಹಾಗೂ ನಮಸ್ತೆ, ಒಳ್ಳೆ ವಿಚಾರ ತಗೊಂಬಂದಿದ್ದೀರಾ, ಹಾಡುಗಳು ಖುಷಿ ನೀಡ್ತಾ ಇದೆ ಅಂತ. ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸ್ಕೊಂಡಿದ್ದಾರೆ. ವಯಸ್ಸಾವದತ್ತಿಯಿಂದ ಪ್ರಸನ್ನ ಆಶಾ ಪ್ರಜಕ್ತ ಅವರು ಹಾಡುಗಳು ಚೆನ್ನಾಗಿದೆ ಅಂತ ಇದ್ದಾರೆ. ಪ್ರೀತಿಯಲ್ಲಿ ಗ್ರೀನ್ ಫ್ಲಾಗ್ ಅಂದರೆ ಒಂದು ಸಂಬಂಧ ಆರೋಗ್ಯಕರವಾಗಿ, ಸುರಕ್ಷಿತವಾಗಿ ಮತ್ತು ಸಂತೋಷವಾಗಿ ಸಾಕ್ತಾ ಇದೆ ಅನ್ನೋದನ್ನು ಸೂಚಿಸೋ ಲಕ್ಷಣ ಅಲ್ವಾ ಅಂತ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಎಸ್, ನಿಮ್ಮ ಮಾತು ಸರಿ ಇದೆ. ಕಾರ್ಯಕ್ರಮ ಚೆನ್ನಾಗಿದೆ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಬಾದವನವರು ಚೆನ್ನೈಯಿಂದ ಎಲ್ರಿಗೂ ಶುಭರಾತ್ರಿ ಅಂತ ಇದ್ದಾರೆ. ಗ್ರೀನ್ ಫ್ಲಾಗು ರೆಡ್ ಫ್ಲಾಗು ವಿಷಯ ತುಂಬ ಚೆನ್ನಾಗಿದೆ, ನಾವು ಮೊದಲೆಲ್ಲೂ ಕೇಳಿಲ್ಲ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ. ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಮಡಿವಾಳರ, ಇಂದ್ರಗಿ, ಕೊಪ್ಪಳದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಮಂಜುನಾಥ್, ಇವಾಗ ಹೊಸ ಹೊಸ ಶಬ್ದಗಳು ಪ್ರಾರಂಭ ಆಗಿದೆ, ಸುಮಾರು 30 ವರ್ಷಗಳ ಹಿಂದೆ ಈ ಶಬ್ದಗಳು ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಆಗಿನ ಕಾಲದಲ್ಲಿ ಒಳ್ಳೆಯದು ಕೆಟ್ಟದ್ದು ಮಾತ್ರ ಇತ್ತು ಅನ್ನೋದು ನನ್ನ ಅನಿಸಿಕೆ ಅಂತ ಇದ್ದಾರೆ. ಎಸ್, ನಿಮ್ಮ ಅನಿಸಿಕೆ ಕರೆಕ್ಟ್ ಆಗಿದೆ, ಹಾಡುಗಳು ಚೆನ್ನಾಗಿದೆ ಅಂತ ಕವಿತಾ ಅವರು ಹೇಳ್ತಾ ಇದ್ದಾರೆ.

ಈಗ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡೋಣ. ಏನು ಎಕ್ಸ್ಪೆರಿಮೆಂಟು? ನಿಮ್ಮ ಮನಸ್ಸಲ್ಲೇ ನಿಮ್ಮ ಪಾರ್ಟ್ನರನ್ನ ಅಥವಾ ನೀವು ಪ್ರೀತಿಸೋ ವ್ಯಕ್ತಿಯನ್ನ ನೆನಪು ಮಾಡ್ಕೊಳ್ಳಿ. ಜಸ್ಟ್ ಒಂದು ಟೆಸ್ಟ್ ಅಷ್ಟೇ, ಅದೇ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬಿಡಿ ಆಯ್ತಾ? ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ಮೊದಲಿಗೆ ಯಾವ ಫೀಲಿಂಗ್ ಬರುತ್ತೆ? ಎಕ್ಸೈಟ್ಮೆಂಟಾ, ಪೀಸಾ, ಭಯ ಆಗುತ್ತಾ, ಕನ್ಫ್ಯೂಷನ್ ಆಗುತ್ತಾ, ಒಂದು ಸೆಕ್ಯೂರ್ ಭಾವನೆ ಬರುತ್ತಾ? ಒಂದು ರಿಲೇಷನ್ಶಿಪ್ನ ಕ್ವಾಲಿಟಿಯನ್ನು ಅಳೆಯೋದಕ್ಕೆ ಈ ಫೀಲಿಂಗ್ಸ್ಗಳು ಬಹಳಷ್ಟು ಹೇಳುತ್ತೆ. ನಿಜವಾದ ರೆಡ್ ಫ್ಲಾಗ್ ಅಂದರೆ ಏನು? ನೀವು ಯಾವಾಗಲೂ ಭಯದಲ್ಲಿರೋದು, ನಿಮ್ಮ ಮಾತನ್ನು ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಹೆದರ್ಕೊಳ್ಳೋದು, ನಿಮ್ಮ ಇಂಡಿವಿಜುವಾಲಿಟಿ ಏನಿದೆ ಅದನ್ನು ಕಳ್ಕೊಳ್ಳೋದು, ನಿಮ್ಮ ಬೌಂಡ್ರೀಸ್ಗಳನ್ನು ಮತ್ತೆ ಮತ್ತೆ ಮುರಿಯೋದು, ನಿಮ್ಮನ್ನು ನೀವೇ ಮ್ಯಾನಿಪುಲೇಟ್ ಮಾಡೋದು ಅಥವಾ ಅವರು ಮ್ಯಾನಿಪುಲೇಟ್ ಮಾಡೋದು, ನಿಮ್ಮ ಸೆಲ್ಫ್ ಅರ್ತ್ ಕಡಿಮೆ ಆಗ್ತಾ ಹೋಗೋದು. ಅದೇ ರೀತಿ ನಿಜವಾದ ಗ್ರೀನ್ ಫ್ಲಾಗ್ ಅಂದ್ರೆ ಏನು? ನೀವು ನಿಮ್ಮಂತೆ ಇರುವಂತಹ ವ್ಯಕ್ತಿ, ನಿಮ್ಮ ಸಕ್ಸಸ್ಗೆ ಅಸೂಯೆ ಪಡೆದೇ ಇರುವಂತಹ ವ್ಯಕ್ತಿ, ಖುಷಿ ಪಡುವಂತಹ ವ್ಯಕ್ತಿ, ನೀವು ನೋ ಅಂದಾಗ ಅದನ್ನು ಗೌರವಿಸುವಂತಹ ವ್ಯಕ್ತಿ, ನೀವು ತಪ್ಪು ಮಾಡಿದಾಗ ನಿಮ್ಮನ್ನ ಅವಮಾನಿಸದೆ ಮಾತಾಡುವಂತಹ ವ್ಯಕ್ತಿ, ನಿಮ್ಮ ಆಬ್ಸೆನ್ಸಲ್ಲೂ ಕೂಡ ನಿಮ್ಮನ್ನ ಗೌರವಿಸುವಂತಹ ವ್ಯಕ್ತಿ, ಮತ್ತೆ ಮುಖ್ಯವಾಗಿ ನಿಮ್ಮ ಜೊತೆ ಇದ್ದಾಗ ನೀವು ನಿಮ್ಮನ್ನೇ ಹೆಚ್ಚು ಇಷ್ಟಪಡೋದಕ್ಕೆ ಶುರು ಮಾಡಿದ್ರೆ, ಹಿ ಈಸ್ ಆರ್ ಶಿ ಈಸ್ ಎ ಬಿಗ್ ಗ್ರೀನ್ ಫ್ಲಾಗ್. ಪ್ರೀತಿ ನಿಮ್ಮ ಜೀವನವನ್ನು ಚಿಕ್ಕದಾಗಿಸಬಾರ್ದು, ಅದು ನಿಮ್ಮ ಜೀವನಕ್ಕೆ ಇನ್ನಷ್ಟು ಅರ್ಥ ಕೊಡಬೇಕು. ಹಾಗಾಗಿ ನನ್ನ ಪಾರ್ಟ್ನರ್ ಒಳ್ಳೆಯವರ ಅನ್ನೋದಕ್ಕಿಂತ ಈ ರಿಲೇಷನ್ಶಿಪ್ಪಲ್ಲಿ ನಾವಿಬ್ಬರು ಒಳ್ಳೆಯವರಾಗಿರ್ತೀವ, ಚೆನ್ನಾಗಿರ್ತೀವ, ಖುಷಿಯಾಗಿರ್ತೀವ, ನೆಮ್ಮದಿಯಾಗಿರ್ತೀವ ಅನ್ನೋದು ಮುಖ್ಯ ಪ್ರಶ್ನೆ. ಅಲ್ಟಿಮೇಟ್ಲಿ ಎಲ್ಲ ರಿಲೇಷನ್ಶಿಪ್ಗಳಲ್ಲೂ ಕೂಡ ಇದೇನೆ ಮ್ಯಾಟರ್ ಆಗೋದು. ಏನಂತೀರಾ?

0: ಸೊ ಕಾರ್ಯಕ್ರಮನ ಮುಗಿಸುವಂತಹ ಹಂತದಲ್ಲಿ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಬಂದ್ಬಿಡೋಣ. ಇವತ್ತಿನ ಒಂದು ಗಂಟೆ ಮಾತುಕತೆನೆ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ನಾವು ಪ್ರೀತಿನ ತುಂಬಾ ಅನಲೈಸ್ ಮಾಡ್ತಾ ಇದೀವ. ರೆಡ್ ಫ್ಲಾಗು, ಗ್ರೀನ್ ಫ್ಲಾಗು, ಟಾಕ್ಸಿಕು, ಹೆಲ್ತಿ, ಕಾಂಪಿಟಬಲ್ಲು, ಕಂಪ್ಯಾಟಬಲ್ಲು. ಈ ಲೇಬಲ್ಗಳೆಲ್ಲವೂ ನಮಗೆ ಕೆಲವು ವಿಷಯಗಳನ್ನ ಅರ್ಥ ಮಾಡಿಸೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಕೊನೆಗೆ ಒಂದು ರಿಲೇಷನ್ಶಿಪ್ ಅನ್ನೋದು, ಒಂದು ಲವ್ ಅನ್ನೋದು, ಸಂಬಂಧ ಅನ್ನೋದು ಇನ್ಸ್ಟಾಗ್ರಾಮ್ ರೀಲ್ ಅಲ್ಲ, ಒಬ್ಬ ಪರ್ಸನ್ನು ಒಂದು ಚೆಕ್ಲಿಸ್ಟ್ ಅಲ್ಲವೇ ಅಲ್ಲ, ಒಂದು ಲವ್ ಸ್ಟೋರಿ ಒಂದು ಡೆಫಿನೇಷನ್ ಅಲ್ಲ. ಇಬ್ಬರು ಇಂಪರ್ಫೆಕ್ಟ್ ಜನಗಳು, ಎರಡು ಬೇರೆ ಬೇರೆ ಬ್ಯಾಕ್ಗ್ರೌಂಡು, ಎರಡು ಬೇರೆ ಬೇರೆ ಪರ್ಸ್ನಾಲಿಟೀಸು, ಎರಡು ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ಸ್ಗಳು, ಅವುಗಳು ಒಂದಾಗಿ ಒಂದು ಜೀವನ ಕಟ್ಕೊಳ್ಳೋ ಪ್ರಯತ್ನನೇ ರಿಲೇಷನ್ಶಿಪ್ಪು ಲವ್ವು. ಹಾಗಾಗಿ ರೆಡ್ ಫ್ಲ್ಯಾಗ್ಗಳನ್ನು ಇಗ್ನೋರ್ ಮಾಡಬೇಡಿ, ಗ್ರೀನ್ ಫ್ಲ್ಯಾಗ್ಗಳನ್ನು ಅಪ್ರಿಷಿಯೇಟ್ ಮಾಡಿ. ಆದರೆ ಲೇಬಲ್ಗಳಿಗಿಂತ ಮುಖ್ಯವಾಗಿ ಮನುಷ್ಯನನ್ನು ನೋಡಿ, ಬಿಹೇವಿಯರ್ಗಿಂತ ಪ್ಯಾಟ್ರನನ್ನು ನೋಡಿ, ಪದಗಳಿಗಿಂತ ಕ್ರಿಯೆಗಳನ್ನು ಗಮನಿಸಿ. ಮತ್ತು ಪಾರ್ಟ್ನರ್ನ ಫ್ಲಾಸ್ ನೋಡೋದಷ್ಟೇ ಅಲ್ಲ, ನಿಮ್ಮ ಫ್ಲಾಸ್ಗಳನ್ನು ಕೂಡ ನೋಡ್ಕೊಳ್ಳಿ. ನಿಮ್ಮ ಪ್ರೇಮಿಯ ತಪ್ಪುಗಳನ್ನು ಮಾತ್ರ ಹುಡುಕೋದಷ್ಟೇ ಅಲ್ಲ, ನಿಮ್ಮ ತಪ್ಪುಗಳನ್ನ ನೀವು ಹುಡುಕೋಬೇಕು. ಯಾಕಂದ್ರೆ ಪ್ರೀತಿ ಅಂದ್ರೆ ನನಗೆ ಸರಿಯಾದ ವ್ಯಕ್ತಿ ಬೇಕು ಅನ್ನೋ ಹುಡುಕಾಟ ಮಾತ್ರ ಅಲ್ಲ, ನಾನು ಕೂಡ ಯಾರಿಗಾದ್ರೂ ಒಬ್ಬ ಸರಿಯಾದ ವ್ಯಕ್ತಿ ಆಗ್ಬೇಕು ಅಲ್ವಾ? ಅದು ಕೂಡ ಜವಾಬ್ದಾರಿನೇ. ಹೌದು, ಬಹುಶಃ ರೆಡ್ ಫ್ಲಾಗು ಮತ್ತೆ ಗ್ರೀನ್ ಫ್ಲಾಗ್ ಅನ್ನೋದು ಪದಗಳು, ಈ ಪದಗಳು ಹೊಸ್ತಾಗಿರಬಹುದು. ಆದರೆ ರೆಸ್ಪೆಕ್ಟು, ಟ್ರಸ್ಟು, ಹಾನೆಸ್ಟಿ, ಕೈಂಡ್ನೆಸ್, ಇವೆಲ್ಲ ಪ್ರೀತಿಯ ಹಳೆ ಭಾಷೆ. ಆ ಭಾಷೆ ಯಾವ ಜನ್ರೇಷನ್ ಬದಲಾದರೂ ಎಲ್ರಿಗೂ ಅರ್ಥ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ರಿಲೇಷನ್ಶಿಪ್ ಆಗಿ ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ನನ್ನ ಜೀವನಕ್ಕೆ ಈ ವ್ಯಕ್ತಿ ಬಂದ ಮೇಲೆ ನನ್ನ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಿದೆಯಾ ಅಥವಾ ಭಯ? ಉತ್ತರ ಬಹುಶಃ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಗೊತ್ತಾಗಬೇಕಾಗಿರುವಂಥ ಬಹಳಷ್ಟು ವಿಷಯಗಳನ್ನು ನಿಮಗೆ ಹೇಳ್ಬಿಡುತ್ತೆ. ಇದು ನಿಮ್ಮದೇ ನೆಚ್ಚಿನ ಪ್ರೇಮನಿನಾದ ಪ್ರೀತಿಯನ್ನು ಹೊಸ ಪದಗಳಲ್ಲಿ ಇವತ್ತು ಅರ್ಥ ಮಾಡ್ಕೊಂಡ್ವಿ. ಹಳೆ ಭಾವನೆಗಳನ್ನು ಮತ್ತೆ ನೆನಪು ಮಾಡ್ಕೋತಾ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಲವ್ ಮಾಡಿ, ನಿಮ್ಮನ್ನು ನೀವು ಲವ್ ಮಾಡ್ಕೊಳ್ಳಿ, ಬೇರೆಯವರನ್ನು ಆಮೇಲೆ ಫಸ್ಟ್ ನಮ್ಮನ್ನು ಪ್ರೀತಿಸ್ಕೋಬೇಕು ಅಲ್ವಾ? ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದ. ವಾಣಿಶಿಯವರು ಒಂದು ಚಂದದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಅ ಬ್ಯೂಟಿಫುಲ್ ಮೆಸೇಜ್. ಶ್ರೀಹೊಳೆ ಲಕ್ಷ್ಮಿ ಚಂದ್ರಶೇಖರ್ ಅವರು ಮೆಸೇಜನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಅಪ್ಪಾಜಿ ಮಸ್ಟೂರು ಸುಧಾರಾಣಿಯಿಂದ ಸುಧಾರಾಣಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಕುಮಾರ್ ಸ್ವಾಮಿ ಲೇಔಟ್ನಿಂದ ಒಂದು ಸಂದೇಶ ಬಂದಿದೆ, ಹಾಗೆ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ವೇದಾ ಶೆಟ್ಟಿ ಕಾಳವಾರ ಕುಂದಾಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಹಳಷ್ಟು ಸಂದೇಶಗಳು ಬಂದಿದೆ, ನಿಮ್ಮೆಲ್ಲರ ಸಂದೇಶವನ್ನು ಓದಿದ್ದೀನಿ ಅನ್ಕೋತೀನಿ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಈರಣ್ಣ ಜೈವೂರ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕಾಗಿ ಶಾಂತಾಚಾರ ಬಡಿಗೆರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಮೆಚ್ಚುಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಸಂದೇಶಗಳಿಗಾಗಿ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026 ಸಂಸತ್ತು ಅಂಗೀಕರಿಸಿದೆ. ರಾಜ್ಯಸಭೆಯು ಇಂದು ಈ ಮಸೂದೆಯನ್ನು ಅನುಮೋದಿಸಿದೆ. ಲೋಕಸಭೆ ಈಗಾಗಲೇ ಮಸೂದೆಯನ್ನು ಅಂಗೀಕರಿಸಿದೆ. ಪ್ರಸ್ತುತ ಬ್ಯಾಂಕಿಂಗ್ ವ್ಯವಸ್ಥೆಯ ಅವಶ್ಯಕತೆಗಳನ್ನು ಪೂರೈಸಲು ಕಾನೂನು ಚೌಕಟ್ಟನ್ನು ಆಧುನೀಕರಿಸುವ ಗುರಿಯನ್ನು ಹೊಂದಿರುವ ಮಸೂದೆಯನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಪೆಟ್ರೋಲ್ನೊಂದಿಗೆ ಎಥನಾಲ್ ಮಿಶ್ರಣವನ್ನು 20% ಹೆಚ್ಚಿಸಲು ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ರಾಜ್ಯಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ವರ್ಷದ 80ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯಲ್ಲಿ ಯುವಶಕ್ತಿಗೆ ಹಾಗೂ 2047 ವೇಳೆಗೆ ಅಭಿವೃದ್ದಿ ಹೊಂದಿದ ಭಾರತ ನಿರ್ಮಾಣದಲ್ಲಿ ಯುವ ಭಾರತದ ಕೊಡುಗೆ ವಿಶೇಷ ಆದ್ಯತೆ ನೀಡಲಾಗುವುದು. ರಾಷ್ಟಗೀತೆ ವಂದೇ ಮಾತರಂ 150ನೇ

ವರ್ಷಾಚರಣೆಯು ಈ ಬಾರಿಯ ಸ್ವಾತಂತ್ರ್ಯೋತ್ಸವದ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯ ಪ್ರಮಾಣ ತೀವ್ರ ಕಡಿಮೆಯಾಗಿದೆ. ಪಾವಗಡ ತಾಲೂಕಿನಲ್ಲಿ 19,000 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಬಿತ್ತನೆ ಮಾಡಬೇಕಿತ್ತು, ಆದರೆ 4,000 ಹೆಕ್ಟೇರ್ನಲ್ಲಿ ಬಿತ್ತನೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್ ತುಮಕೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನ ಕೈಗಾರಿಕಾ ಪ್ರದೇಶದಲ್ಲಿ ಕೈಗಾರಿಕೆಗಳು ಗುರುಗಂಗಾ ಮಾಂಜ್ರ ನದಿಗೆ ರಾಸಾಯನಿಕ ತ್ಯಾಜ್ಯ ಹರಿಬಿಡುತ್ತಿದ್ದು, ಕೂಡಲೇ 3 ಕೈಗಾರಿಕೆಗಳನ್ನು ಮುಚ್ಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ. ಜಮ್ಮು ಕಾಶ್ಮೀರದಾದ್ಯಂತ ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ತಿರಂಗಾ ಯಾತ್ರೆಗಳು ಹಾಗೂ ದೇಶಭಕ್ತಿ ಕಾರ್ಯಕ್ರಮಗಳು ನಡೆದವು. ಪುಲ್ವಾಮಾ, ಅನಂತ್ನಾಗ್, ಬಾರಾಮುಲ್ಲಾ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಯುವಕರು, ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು ಹಾಗೂ ಸ್ಥಳೀಯರು ರಾಷ್ಟಧ್ವಜ ಹಿಡಿದು ತಿರಂಗಾ ಯಾತ್ರೆಯಲ್ಲಿ ಪಾಲ್ಗೊಂಡರು. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಘಟಕದ ವತಿಯಿಂದ 80ನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗಾ ಅಭಿಯಾನ ನಡೆಯಿತು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಶ್ರೀ ಹೌಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಒಂದಕ್ಕಿಂತ ಒಂದು ಹಾಡುಗಳು ಸಕ್ಕತ್ತಾಗಿತ್ತು, ಕಾರ್ಯಕ್ರಮ ಚೆನ್ನಾಗಿತ್ತು. ಶುಭರಾತ್ರಿ ಅಂತ ಆದರೆ ಶುಭರಾತ್ರಿ ಅಂತ ಒಂದಷ್ಟು ಸಂದೇಶಗಳು ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಎಂದಿನಂತೆ ಒಂದಷ್ಟು ಸಾಲುಗಳೊಂದಿಗೆ ನಾನು ಶುಭರಾತ್ರಿಯನ್ನು ಹೇಳ್ತೀನಿ. ಗುಲ್ಜಾರ್ ಅವರ ಸಾಲುಗಳು ಇವು: ಸ್ವಲ್ಪ ದೂರುಗಳು ಇದ್ದರೂ ಒಳ್ಳೆಯದು, ಯಾಕಂದರೆ ಸಿಹಿಯಲ್ಲಿ ಮುಳುಗಿದ ಸಂಬಂಧಗಳು ನಿಷ್ಠವಾಗಿರುವುದಿಲ್ಲ. ಕಾರ್ಯಕ್ರಮ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಮತ್ತೆ ಸಿಗೋಣ, ನಾನು ಕಾಯ್ತಾ ಇದ್ದೀನಿ ಮತ್ತೆ ಸಿಗೋದಕ್ಕೆ. ಮತ್ತೆ ಸಿಗೋರ್ಗು ನೀವೇನು ಮಾಡಬೇಕು, ಎಲ್ಲರೂ ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯಾಲಯಕ್ಕೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಕಾರ್ಯ ಆರಂಭ. ಶುಭರಾತ್ರಿ, ಜೈ ಹಿಂದ್.